ವಂದೇ ಮಾತರಂ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರವನ್ನು ಇದೀಗ ಪ್ರಾರಂಭಿಸ್ತಾ ಇದ್ದೇವೆ. ಈ ದಿನ 1948 ಶಕವರ್ಷ, ಆಷಾಢ ಮಾಸದ 8ನೇ ದಿನ ಅಂದರೆ ಜೂನ್ ತಿಂಗಳ 29ನೇ ತಾರೀಕು ಸೋಮವಾರ. ಈಗ ವೇಳೆ 5:59. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಅಖಿಲ ಮಾಡುವ ನಮಸ್ಕಾರಗಳು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕೇಂದ್ರೀಯ ಮಂಡಳಿಯ 16ನೇ ಸಭೆಯಲ್ಲಿ ರಕ್ತಹೀನತೆ ಮುಕ್ತ ಭಾರತ ಅಭಿಯಾನದ ಕಾರ್ಯಾಚರಣೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುಜರಾತ್ನ ಗಾಂಧಿನಗರದಲ್ಲಿ ನಿನ್ನೆ ಪ್ರಧಾನಮಂತ್ರಿ ಫ್ಯಾಮಿಲಿ ಕೇರ್ ಟ್ರ್ಯಾಕರ್ ಪ್ರಾಯೋಗಿಕ ಯೋಜನೆಗೆ ಚಾಲನೆ ನೀಡಿದರು. ಡಿಜಿಟಲ್ ವೇದಿಕೆಯೊಂದಿಗೆ ಏಕೀಕೃತವಾಗಿರುವ ಈ ಯೋಜನೆಯಡಿ ಮಗುವಿಗೆ ಗರ್ಭಾವಸ್ಥೆಯಿಂದ 18 ವರ್ಷದವರೆಗೆ ಎಲ್ಲಾ ಹಂತದಲ್ಲೂ ಆರೋಗ್ಯ ಪೋಷಕಾಂಶ ಪರಿಶೀಲಿಸಲು ಅವಕಾಶ ಕಲ್ಪಿಸುತ್ತದೆ. ಬೆಂಗಳೂರಿನ ಹೆಬ್ಬಾಳ ಜಂಕ್ಷನ್ನಿಂದ ಕೃಷಿ ವಿಶ್ವವಿದ್ಯಾಲಯದವರೆಗೆ 1,139 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾಗುವ 2.28 ಕಿಲೋಮೀಟರ್ ಉದ್ದದ 3 ಪಥಗಳ ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ಶಂಕುಸ್ಥಾಪನೆ ನೆರವೇರಿಸಿದರು. ಬೆಂಗಳೂರು ಪ್ರಯಾಣಿಕರ ಅನುಕೂಲಕ್ಕಾಗಿ ಕೊಯಮತ್ತೂರು ಲೋಕಮಾನ್ಯ ತಿಲಕ್ ಟರ್ಮಿನಲ್ ಕೊಯಮತ್ತೂರು ಎಕ್ಸ್ಪ್ರೆಸ್ ರೈಲ್ಗೆ ಯಲಹಂಕ ರೈಲು ನಿಲ್ದಾಣದಲ್ಲಿ ನೀಡಲಾಗುವ ಪ್ರಾಯೋಗಿಕ ನಿಲುಗಡೆ ಸೇವೆಗೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಹಸಿರು ನಿಶಾನೆ ತೋರಿದರು.

ಲಿದ್ದಾರೆ. ಕಾರವಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗಾಗಿ ಇದೇ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಅರ್ಜಿ ನೀಡಲಿದ್ದು, ನಿಗದಿತ ಅವಧಿಯಲ್ಲಿ ಈ ಕಾರ್ಯವನ್ನು ಪೂರ್ಣಗೊಳಿಸಲು ಸಾರ್ವಜನಿಕರು ಅಗತ್ಯ ಸಹಕಾರ ನೀಡುವಂತೆ ಉತ್ತರ ಕನ್ನಡ ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಕೋರಿದ್ದಾರೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಪಂದ್ಯದಲ್ಲಿ ಭಾರತದ ವಿರುದ್ದ ಆಸ್ಟ್ರೇಲಿಯಾ 6 ವಿಕೆಟ್ಗಳಿಂದ ಜಯಗಳಿಸಿದ್ದು ಭಾರತ ತಂಡ ಪಂದ್ಯಾವಳಿಯಿಂದ ಹೊರಬಿದ್ದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಸಮಯ 6:04. ಶುಭ ಮುಂಜಾನೆ ಸ್ನೇಹಿತರೆ. ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯವನ್ನ ಮಾಡಿಕೊಳ್ಳುವ ಸಮಯ 6:05-7:00. ನಾದೋಪಾಸನೆ 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು ಹಾಗೂ ಚಿತ್ರಗೀತೆಗಳೊಂದಿಗೆ ದಿನ ವಿಶೇಷಗಳನ್ನ ಕೇಳುವಿರಿ. 9:00 ಇಂದಿನ ವಿಶೇಷ ಕಾರ್ಯಕ್ರಮ, 10:02 ಹಳೆಯ ಸುಮಧುರ ಕನ್ನಡ ಚಿತ್ರಗಳ ಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಮಧ್ಯಾಹ್ನದ ಪ್ರಸಾರದಲ್ಲಿ 11:02 ಬ್ಯಾಕ್ ಟು ಬ್ಯಾಕ್ ಕನ್ನಡ ಸೂಪರ್ ಹಿಟ್ ಗೀತೆಗಳನ್ನು ಆಲಿಸುವಿರಿ. 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, ಇಂದು ಮಧ್ಯಾಹ್ನ 1:20 ಸೋಮವಾರದ ವಿಶೇಷ. ಇಮೇಲ್ ಹಾಗೂ ಪತ್ರಗಳನ್ನು ಆಧರಿಸಿದಂತಹ ಚಿತ್ರಗೀತೆಗಳನ್ನು ಕೇಳುವಿರಿ. 2:15 ನಮ್ಮ ನಿಮ್ಮ ಮಾತು ಸ್ಪಂದನ, 2:40 ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಿರಿ ಚಿತ್ರತಾನ ಕಾರ್ಯಕ್ರಮದಲ್ಲಿ. ಹಾಗೆ 3:00 ಎಂದಿನಂತೆ ಹಿಂದಿ ಕಾರ್ಯಕ್ರಮಗಳಲ್ಲಿ ಸಖಿ ಸಹೇಲಿ ಹಾಗೂ ಇನ್ನಿತರೆ ಕಾರ್ಯಕ್ರಮಗಳು, 4:00 ಕಾರ್ಯಕ್ರಮ ಪರಿಮಳ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:05-8:00 ಸೇಫ್ ಡ್ರೈವ್. ಇದರಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಅದೇ ರೀತಿ 5:40 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಅವರದ್ದು. 6:05 ಸೇಫ್ ಡ್ರೈವ್ನ ಎರಡನೇ ಭಾಗದಲ್ಲಿ ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, 8:02 ಸೋಮವಾರದ ವಿಶೇಷ ಭಾವಚಿತ್ತಾರ, 9:15 ಹಿಂದಿ ಮೆಲೋಡೀಸ್, 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮನಿನಾದ. ಹಾಗೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳುವಿರಿ ಕೇಳುಗರೆ. ಇದಾಗಿತ್ತು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಮಾಹಿತಿ. ಸಮಯ 6:06. ಇನ್ನೀಗ ಕಾರ್ಯಕ್ರಮ ನಾದೋಪಾಸನೆ. ಸೋಮವಾರದ ಬೆಳಗಿನ ಪ್ರಸಾರದಲ್ಲಿ ನಾವಿದ್ದೇವೆ. ವಿಘ್ನ ನಿವಾರಕನಾದ ಗಜಾನನನ್ನ ಸ್ಮರಿಸೋಣ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ.

ಕವಿ ಮುದ್ದಣ್ಣ ಅವರ ಸಾಹಿತ್ಯವಿದ್ದಂತಹ ಗೀತೆಗೆ ರೇಖಾ ದಿನೇಶ್ ಹೆಗ್ಡೆಯವರು ಧ್ವನಿಯಾಗಿದ್ದರು. ಮುಂದೆ ಕೇಳೋಣ ಅಕ್ಕ ಮಹಾದೇವಿಯವರ ವಚನವನ್ನು ಬಿ ಆರ್ ಗೀತಾ ಅವರ ಧ್ವನಿಯಲ್ಲಿ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 6:30 ಕೇಳುವರೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇಂದಿನ ನಾದೋಪಾಸನೆಯಲ್ಲಿ ಶಿವನ ವಾಹನ ಆಗಿರುವಂತಹ ನಂದಿಯ ಕುರಿತಾಗಿ ಮಾತಾಡ್ತಾ ಚಲನಚಿತ್ರಗಳಿಂದ ಆರಿಸಿಕೊಂಡಂತಹ ಭಕ್ತಿಗೀತೆಗಳನ್ನು ಕೇಳ್ತಾ ಸಾಗೋಣ. ಸ್ನೇಹಿತರೆ, ಶಿವನ ದೇವಸ್ಥಾನಗಳಲ್ಲಿ ನಂದಿಯ ವಿಗ್ರಹವನ್ನು ಕಾಣ್ತೇವೆ. ಅದು ಹೇಗೆ ನಂದಿ ಆ ಸ್ಥಾನವನ್ನು ಪಡೆದುಕೊಂಡ್ರು ಅಂತ ಶಿವಪುರಾಣದಲ್ಲಿ ಒಂದು ಕಥೆ ಇದೆ. ಈ ಕಥೆ ಶುರುವಾಗೋದು ಶಿಲಾಧರ ಮಹರ್ಷಿಗಳಿಂದ. ಬಹುಕಾಲಗಳಿಂದ ಸಂತಾನ ಪ್ರಾಪ್ತಿ ಆಗದೇ ಇದ್ದಂತಹ ಶಿಲಾಧರ ಮಹರ್ಷಿಗಳು ಶಿವನನ್ನ ಕುರಿತಾಗಿ ತಪಸ್ಸನ್ನು ಮಾಡ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿದಂತಹ ಶಿವನು ಅವರಿಗೆ ಪುತ್ರ ಪ್ರಾಪ್ತಿಯಾಗಲಿ ಅನ್ನುವಂತಹ ವರದಾನವನ್ನು ಕೂಡ ನೀಡ್ತಾನೆ. ಇದಾದ ಬಳಿಕ ಒಂದು ದಿನ ಶಿಲಾಧರ ಮಹರ್ಷಿಗಳು ಹೊಲದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಒಂದು ಮಗುವಿನ ಕಿಲಕಿಲ ನಗುವನ್ನು ಅವರು ಕೇಳ್ತಾರೆ. ಶಬ್ದ ಬಂದೆಡೆಗೆ ಅವರು ಹೋದಾಗ ಸೂರ್ಯನಂತೆ ತೇಜಸ್ಸುಳ್ಳ ಮಗು ಅವರ ಕಣ್ಣಿಗೆ ಕಾಣಬೀಳತ್ತೆ. ಹೆಚ್ಚು ಸಮಯ ಬೇಕಾಗುವುದಿಲ್ಲ, ಇದು ಶಿವನವರ ಪ್ರಸಾದ ಅಂತ ಶಿಲಾಧರ ಮಹರ್ಷಿಗಳು ಮನಗಾಡಲಿಕ್ಕೆ. ಆ ಮಗುವನ್ನು ಬಹಳ ಪ್ರೀತಿಯಿಂದ ಎದೆಗಪ್ಪಿಕೊಂಡು ಆ ಮಗುವಿಗೆ ನಂದಿ ಅಂತ ನಾಮಕರಣ ಮಾಡ್ತಾರೆ. ಹಾಗೆ ಆ ಮಗುವಿನ ಲಾಲನೆ ಪಾಲನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಮುಂದೆ ನಂದಿ ಏನಾದ ಅಂತ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಈಗ ಕೇಳಿ ಶ್ರೀಮಂಜುನಾಥ ಚಿತ್ರದ ಗೀತೆಯನ್ನು. ಹಂಸಲೇಖ ಅವರ ಸಂಗೀತ ಹಾಗೂ ವೇದವ್ಯಾಸ ಅವರ ಸಾಹಿತ್ಯ ಇರುವಂತಹ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಶಂಕರ್ ಮಹಾದೇವನ್ ಅವರು.

ಇನ್ನೇನು ಅವರು ಹೊರಡುವ ಸಮಯ ಬಂದಾಗ ಶಿಲಾಧರ ಮಹರ್ಷಿಗಳು ಆಶೀರ್ವಾದವನ್ನು ಬೇಡ್ತಾರೆ ವರುಣ ಹಾಗೂ ಮಿತ್ರ ಋಷಿಗಳ ಬಳಿ. ಶಿಲಾಧರ ಮಹರ್ಷಿಗಳಿಗೆ ದೀರ್ಘಾಯುಷ್ಮಾನ್ ಭವ ಅಂತ ಅವರು ಆಶೀರ್ವಾದವನ್ನು ಮಾಡಿದರೆ, ನಂದಿ ಆಶೀರ್ವಾದವನ್ನು ಪಡೆಯಲು ಹೋದ ಸಂದರ್ಭದಲ್ಲಿ ಅವರ ಮುಖ ಗಂಭೀರಗೊಳ್ಳುತ್ತೆ. ಹಾಗೆ ಅನ್ಯಮನಸ್ಕರಾಗಿ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೋ ಮಗು ಅಂತ ಆಶೀರ್ವಾದವನ್ನು ನೀಡಿ ಅವರು ತೆರಳುತ್ತಾರೆ. ಅಷ್ಟು ಪ್ರೀತಿಯ ಮಗನಿಗೆ ಗುರುಗಳು ಹೀಗೆ ಆಶೀರ್ವಾದವನ್ನು ನೀಡಿತನ್ನು ಶಿಲಾಧರ ಮಹರ್ಷಿಗಳು ಗಮನಿಸದೇ ಇರ್ತಾರೆಯೇ? ಖಂಡಿತ ಗಮನಿಸ್ತಾರೆ. ಮುಂದೇನಾಗತ್ತೆ ತಿಳ್ಕೊಳ್ಳೋಣ ಈ ಒಂದು ಭಕ್ತಿಗೀತೆಯ ನಂತರ. ಶಿವಭಕ್ತ ಮಾರ್ಕಂಡೆಯ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಪಿ ಸುಶೀಲ. ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಈ ಗೀತೆಗೆ ಶ್ರೀ ಉದಯಶಂಕರ್ ಅವರು ಸಾಹಿತ್ಯವನ್ನು ನೀಡಿರ್ತಾರೆ.

ಇನ್ನೇನು ಹೊರಡಲು ಅನುವಾಗಿರುವಂತಹ ಮಹರ್ಷಿಗಳನ್ನು ಶಿಲಾಧರ ಮಹರ್ಷಿಗಳು ಹಿಂಬಾಲಿಸಿ ತಮ್ಮ ಮನದ ಇಂಗಿತವನ್ನು ಅವರ ಬಳಿ ಹೇಳ್ತಾರೆ. ನೀವೇಕೆ ಮಗ ನಂದಿಗೆ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದವನ್ನು ನೀಡಲಿಲ್ಲ, ನಮ್ಮಿಂದ ಏನಾದರೂ ತಪ್ಪಾಗಿದೆಯೇ ಅಂತ. ಆಗ ಅವರು ಹೇಳ್ತಾರೆ, ನಿನ್ನ ಮಗನಾಗಿರುವಂತಹ ನಂದಿ ಅಲ್ಪಾಯುಷಿ, ನಾವು ಹೇಗೆ ತಾನೇ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದವನ್ನು ಮಾಡುವುದು? ಇದನ್ನು ಕೇಳಿ ಶಿಲಾಧರ ಮಹರ್ಷಿಗಳಿಗೆ ಬಹಳವೇ ಬೇಸರವಾಗತ್ತೆ. ಮಹರ್ಷಿಗಳು ಹೋದ ನಂತರ ತಂದೆಯಲ್ಲಿ ಆದ ಬದಲಾವಣೆಯನ್ನು ನಂದಿ ಗಮನಿಸ್ತಾನೆ. ಪರಿಪರಿಯಾಗಿ ತಂದೆಯಲ್ಲಿ ಕೇಳ್ತಾನೆ, ನಿಮ್ಮ ಈ ಉದಾಸೀನತೆಗೆ ಏನು ಕಾರಣ ಅಂತ. ಆಗ ಮುನಿಗಳು ಹೇಳಿದ್ದನ್ನು ಮಹರ್ಷಿಗಳು ಮಗನಿಗೆ ಹೇಳ್ತಾರೆ, ನಂದಿ ಶಿವನ ವರ ಪ್ರಸಾದ ಅಲ್ಲವೇ, ಸ್ವಲ್ಪವೂ ಬೇಸರಗೊಳ್ಳುವುದಿಲ್ಲ, ನಗುನಗುತ್ತಾ ಹೇಳ್ತಾನೆ, ಅಂತಹ ಶಿವನಿಂದಲೇ ನನ್ನನ್ನು ನೀವು ಪಡೆದುಕೊಂಡಿದ್ದೀರಿ, ಹೀಗಿರುವಾಗ ಏತಕ್ಕೆ ಚಿಂತೆ, ಅವನು ನಮ್ಮನಿದ್ದಾನೆ, ಬೇಸರಗೊಳ್ಳಬೇಡಿ ಅಂತ ಹೇಳಿ ನಂದಿಯು ಶಿವನ ಕುರಿತಾಗಿ ತಪಸ್ಸನ್ನು ಮಾಡುವುದಕ್ಕಾಗಿ ತೆರಳ್ತಾನೆ. ಕೇಳೋಣ ಧರ್ಮ ಚಿತ್ರದ ಗೀತೆಯನ್ನು. ಸತ್ಯಂ ಅವರ ಸಂಗೀತವಿರುವಂತಹ ಈ ಗೀತೆಗೆ ಚಿ ಉದಯಶಂಕರ್ ಅವರು ಸಾಹಿತ್ಯವನ್ನು ನೀಡಿದ್ದಾರೆ. ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಶಿವನ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ನಂದಿಯು ಕಠೋರವಾದಂತಹ ತಪಸ್ಸಿಗೆ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿದಂತಹ ಶಿವನು ಪ್ರತ್ಯಕ್ಷ ಆಗ್ತಾನೆ. ಶಿವನನ್ನು ಕಂಡಂತಹ ನಂದಿಗೆ ತನ್ನ ಸಂತಸಕ್ಕೆ ಪಾರವೇ ಇರ್ತಿರಲಿಲ್ಲ. ತಾನು ಏನು ಕೇಳಬೇಕು ಅಂದ್ಕೊಂಡಿರೋದನ್ನು ಮನಸ್ಸಲ್ಲೇ ಇಟ್ಕೊಳ್ತಾನೆ. ಹಾಗೆ ಮನಸ್ಸಲ್ಲೇ ಅಂದ್ಕೋತಾನೆ, ಆಹಾ, ಸದಾ ಶಿವನೊಂದಿಗೆ ನಾನಿದ್ದರೆ ಏನು ಚಂದ ಅಂತ. ನಂದಿಯ ಮನಸ್ಸಿನ ಮಾತನ್ನು ಶಿವನು ಅರಿಯನೇ, ಖಂಡಿತವಾಗಿಯೂ ಅರಿತಾನೆ. ಹಾಗೆ ತಥಾಸ್ತು, ನೀನು ನನ್ನ ಜೊತೆ ಯಾವಾಗಲೂ ಇರುತ್ತೀಯ. ನೀನು ಇವತ್ತಿನಿಂದ ನನ್ನ ವಾಹನ, ಹಾಗೆ ನನ್ನೆಲ್ಲ ಗಣಗಳ ಅಧಿಪತಿ ನೀನು ಅಂತ ಹೇಳಿ ಆಶೀರ್ವಾದವನ್ನು ನೀಡ್ತಾನೆ. ಹಾಗೆ ನಂದಿಗೆ ಎತ್ತಿನ ಮುಖವನ್ನು ದಯಪಾಲಿಸ್ತಾನೆ. ಹೀಗೆ ನಂದಿ ಶಿವನ ವಾಹನ ಆಗ್ತಾನೆ. ಸದಾ ಶಿವನೊಂದಿಗೆ ನಂದಿಯು ಇರ್ತಾನೆ. ಮುಂದೆ ಕೇಳೋಣ ದೇವರ ತೀರ್ಪು ಚಿತ್ರದ ಗೀತೆಯನ್ನ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಎಸ್ ಕೆ ಕರೀಂ ಖಾನ್ ಅವರ ಸಾಹಿತ್ಯ ಹಾಗೂ ವಿಜಯ ಭಾಸ್ಕರ್ ಅವರ ಸಂಗೀತ ಇರುವಂತಹ ಈ ಗೀತೆ.

ಹೀಗೆ ಶಿಲಾಧರ ಮಹರ್ಷಿಗಳಿಗೆ ಶಿವನ ವರಪ್ರಸಾದವಾಗಿ ದೊರೆತಂತಹ ನಂದಿಯು ತನ್ನ ಆಯುಷ್ಯವನ್ನು ಕೂಡ ಶಿವನ ಪ್ರಭಾವದಿಂದಲೇ ಹೆಚ್ಚಿಸಿಕೊಳ್ತಾನೆ, ಸದಾಕಾಲ ಶಿವನೊಂದಿಗೆ ಇರುವ ಥರ ನೋಡ್ಕೋತಾನೆ. ಹಾಗೆ ಹೀಗಾಗಿ ಶಿವನ ಪ್ರತಿ ದೇವಸ್ಥಾನದ ಮುಂಭಾಗದಲ್ಲಿ ನಾವು ನಂದಿಯ ವಿಗ್ರಹವನ್ನು ಕಾಣಬಹುದಾಗಿದೆ. ನಂದಿಯ ಕಿವಿಯಲ್ಲಿ ನಾವು ಮನಸ್ಸಿನಿಂದ ಬೇಡಿಕೊಂಡು ಏನೇ ಕೇಳಿಕೊಂಡರೂ ಕೂಡ ಅದು ಸೀದಾ ಶಿವನಿಗೆ ತಲುಪತ್ತೆ, ನಮ್ಮ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತೆ ಅನ್ನುವಂತಹ ವಾಡಿಕೆ ಇದೆ. ಶಿವಪುರಾಣದಲ್ಲಿ ಬಂದಂತಹ ಶಿಲಾಧರ ಮಹರ್ಷಿ

ಹಾಗೂ ನಂದಿ ಹೇಗೆ ಶಿವನ ವಾಹನವಾದ ಅಂತ ಒಂದು ಪುಟ್ಟ ಕಥೆಯನ್ನ ಇವತ್ತಿನ ನಾದೋಪಾಸನೆಯಲ್ಲಿ ಚಲನಚಿತ್ರ ಗೀತೆಗಳಿಂದ ಆಯ್ದಂತಹ ಭಕ್ತಿ ಗೀತೆಗಳನ್ನ ಕೇಳ್ತಾ ಸಾಗಿದ್ವಿ. ಇದಾಗಿತ್ತು ಇಂದಿನ ನಾದೋಪಾಸನೆ. ನಾದೋಪಾಸನೆ ಕಾರ್ಯಕ್ರಮವನ್ನು ಮೆಚ್ಚಿ ನಮ್ಮೆಲ್ಲ ಕೇಳುಗರು ಪ್ರೀತಿಯಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
4: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೀಶೆಲ್ಸ್ ಸರ್ಕಾರ ಪರಮೋಚ್ಚ ಪುರಸ್ಕಾರವಾದ ಗಾರ್ಡಿಯನ್ ಆಫ್ ದಿ ಬ್ಲೂ ಹರೈಜನ್ ನೀಡಿ ಗೌರವಿಸಿದೆ. ಸುಸ್ಥಿರ ಅಭಿವೃದ್ಧಿ, ಹಸಿರು ಬೆಳವಣಿಗೆ ಹಾಗೂ ಪರಿಸರ ನಾಯಕತ್ವಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿರುವ ಬದ್ದತೆಯನ್ನು ಗುರುತಿಸಿ ಸೀಶೆಲ್ಸ್ ಸರ್ಕಾರ ಈ ಅತ್ಯುನ್ನತ ಗೌರವ ನೀಡಿದೆ. ಸೀಶೆಲ್ಸ್ ತನ್ನ 50ನೇ ರಾಷ್ಟೀಯ ದಿನವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಈ ಪ್ರಶಸ್ತಿ ನೀಡಿರುವುದು ವಿಶೇಷವಾಗಿದೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಡಾ ಎಸ್ ಜೈಶಂಕರ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ನಾಯಕತ್ವಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೀಶೆಲ್ಸ್ನ ಅತ್ಯುನ್ನತ ಗೌರವ ದೊರೆತ ಹಿನ್ನೆಲೆಯಲ್ಲಿ ಅಭಿನಂದಿಸಿದ್ದಾರೆ. ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ 10 ಕೋಟಿಗೂ ಅಧಿಕ ಮಹಿಳೆಯರು ಸ್ವಸಹಾಯ ಗುಂಪುಗಳೊಂದಿಗೆ ಸಂಪರ್ಕ ಹೊಂದಿದ್ದು ಇದು ಮಹಿಳಾ ನೇತೃತ್ವದ ಅಭಿವೃದ್ಧಿ ಹಾಗೂ ಗ್ರಾಮೀಣ ಉದ್ಯಮಶೀಲತೆಯನ್ನು ಬಲಪಡಿಸಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಗೇಟ್ ಬದಲಿಗೆ ನಿರ್ಮಿಸಲಾದ ರಸ್ತೆ ಮೇಲ್ಸೇತುವೆಯನ್ನು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಉದ್ಘಾಟಿಸಲಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ನಿನ್ನೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಪಾರ್ಕಿಂಗ್, ವಸತಿ ದರ್ಶನ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ನೀಡುವ ನಿಟ್ಟಿನಲ್ಲಿ ಸಮಗ್ರ ಯೋಜನೆ ತಯಾರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಮತಪಟ್ಟಿ ತೀವ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಮತದಾರರಿಗೆ ಆಯೋಗ ಕೇಳಿರುವ 11 ದಾಖಲೆಗಳು ಸುಲಭವಾಗಿ ಸಿಗುವಂತೆ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಮೈಸೂರಿನಲ್ಲಿ ನಡೆದ ಎಸ್ಐಆರ್ ಜಾಗೃತಿ ಸಮಾವೇಶದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆಗೆ ಪೂರ್ಣಾವಧಿ ಸಚಿವರನ್ನು ನೇಮಿಸಿ ಖಾಲಿ ಇರುವ ಎಲ್ಲಾ 3008 ಬೋಧಕ ಹುದ್ದೆಗಳಿಗೆ ಭರ್ತಿಗೆ ಸಮಯಬದ್ಧ ನೇಮಕಾತಿ ವೇಳಾಪಟ್ಟಿ ಪ್ರಕಟಿಸಬೇಕೆಂದು ವಿಧಾನಸಭೆಯಲ್ಲಿನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.
5: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
6: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
5: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
6: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
7: ಹೇಳಿ, ಸಾಕಾಯ್ತು.
8: ಏನಾಯ್ತು?
7: ಹೊಸ ಕಿಡ್ ಬ್ಯಾಗ್ ಬೇಕಿತ್ತು.
8: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
7: ಕರೆಕ್ಟ್.
8: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್, ಇಲ್ಲಾಂದ್ರೆ ದೂರು.

0: ಅನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಂಕ್.
1: ಆರ್ಬಿಐ ಹೇಳುತ್ತೆ
2: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ ಆರ್ಬಿಐ ಒಂಬುಡ್ಸ್ಮನ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 7:05 ಕೇಳಿ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಮನ್ ಕಿ ಬಾತ್, ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವ ವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ ಎಲ್ಲರನ್ನೂ ಸಲಹುತ್ತಿವೆ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟ್ರೀಯ ಅಂಕಿಅಂಶ ದಿನ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಪಿಎಂ ಸುರಕ್ಷಾ ವಿಮೆ ಯೋಜನೆ ಮೂಲಕ ಸಂಕಷ್ಟಕ್ಕೀಡಾದ ಕುಟುಂಬಗಳಿಗೆ 3,700 ಕೋಟಿಗೂ ಅಧಿಕ ಆರ್ಥಿಕ ಪರಿಹಾರ ಹಾಗೂ ಪಿಎಂ ಜೀವನ್ ಜ್ಯೋತಿ ವಿಮೆ ಯೋಜನೆ ಅಡಿ 22,000 ಕೋಟಿ ರೂಪಾಯಿ ಆರ್ಥಿಕ ನೆರವು 11,00,000 ಕುಟುಂಬಗಳಿಗೆ ದೊರಕಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಸಂಚಿಕೆಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಈ ಕುರಿತು ಒಂದು ವರದಿ.
3: ಕೇಂದ್ರ ಸರ್ಕಾರ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಯೋಜನೆಗಳ ಮೂಲಕ ದೇಶದ ಕೋಟ್ಯಂತರ ಕುಟುಂಬಗಳ ಹಿತರಕ್ಷಣೆಗೆ ಮುಂದಾಗಿದ್ದು, ಶೂನ್ಯ ಬಂಡವಾಳದ ಬ್ಯಾಂಕ್ ಉಳಿತಾಯ ಖಾತೆ ಹೊಂದಿರುವ ಗ್ರಾಹಕರನ್ನು ಅತ್ಯಂತ ಕಡಿಮೆ ಪ್ರೀಮಿಯಂ ಮೊತ್ತದಲ್ಲಿ ವಿಮೆ ಒದಗಿಸಿ ಸಂಕಷ್ಟದ ಸಮಯದಲ್ಲಿ ಆರ್ಥಿಕ ಪರಿಹಾರದ ಮೂಲಕ ಕುಟುಂಬವನ್ನು ಸುದೃಢಗೊಳಿಸುತ್ತಿದೆ. ಮನ್ ಕಿ ಬಾತ್ ಆಲಿಸಿರುವ ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಮಾನ್ಯ ಪ್ರಧಾನಮಂತ್ರಿ ಶ್ರೀ ಮೋದಿಜಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಹಾಗೂ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಈ ಎರಡೂ ಕಾರ್ಯಕ್ರಮಗಳು ಜನಸಾಮಾನ್ಯರನ್ನು ಅವರ ಸಂಕಷ್ಟ ಪರಿಸ್ಥಿತಿಯಲ್ಲಿ ತಲುಪುವುದಕ್ಕೆ ಬಹು ಉಪಯೋಗಿಯಾಗಿವೆ. ವಾರ್ಷಿಕ ಕ್ರಮವಾಗಿ 20 ಹಾಗೂ 436 ರೂಪಾಯಿಗಳ ಸಣ್ಣ ಪ್ರೀಮಿಯಂನೊಂದಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಗಣನೀಯವಾಗಿ ಸಹಾಯ ಮಾಡುತ್ತವೆ. ವಾರ್ಷಿಕ 20 ರೂಪಾಯಿ ಪ್ರೀಮಿಯಂನೊಂದಿಗೆ ಸುರಕ್ಷಾ ಯೋಜನೆ ದುರ್ಘಟನೆಯಲ್ಲಿ ಅಪಘಾತಕ್ಕೀಡಾಗಿ ಮೃತರಾದವರಿಗೆ 200,000 ಪರಿಹಾರ ನೀಡುತ್ತದೆ ಹಾಗೂ ಜೀವನ್ ಜ್ಯೋತಿ ಬಿಮಾ ಯೋಜನೆ 436 ರೂಪಾಯಿಗಳ ವಾರ್ಷಿಕ ಪ್ರೀಮಿಯಂನೊಂದಿಗೆ ಸ್ವಾಭಾವಿಕ ಮರಣಕ್ಕೂ ಕೂಡ ವಿಮಾ ಸೌಲಭ್ಯವನ್ನು ಒದಗಿಸುತ್ತದೆ. ನಾವು ಬ್ಯಾಂಕ್ ಉದ್ಯೋಗಿಗಳು ಪ್ರಸ್ತುತ ನಮ್ಮ ಗ್ರಾಹಕರಿಗೂ ಹಾಗೂ ಹೊಸದಾಗಿ ಖಾತೆ ತೆರೆಯುವ ಗ್ರಾಹಕರೆಲ್ಲರಿಗೂ ಕೂಡ ಈ ವಿಮಾ ಸೌಲಭ್ಯವನ್ನು ಪಡೆಯಲು ಮನವೊಲಿಸುತ್ತೇವೆ. ನಾಂದೇಡ್ನ ಬಹದ್ದೂರ್ಪುರ ಗ್ರಾಮಸ್ಥರಂತೆ ನಾವು ಕೂಡ ಈ ಸೌಲಭ್ಯಗಳನ್ನು ಜನಪ್ರಿಯಗೊಳಿಸಿ ಜನಸಾಮಾನ್ಯರಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಈ ಸಣ್ಣ ಸಹಾಯವನ್ನು ಮಾಡಬಹುದಲ್ಲವೇ?
3: ವೋಕಲ್ ಫಾರ್ ಲೋಕಲ್ ಎಂಬ ಕರೆ

0: ಎನ್ನು ಮನ್ ಕಿ ಬಾತ್ ನಲ್ಲಿ ಪುನರುಚ್ಚರಿಸಿದ ಪ್ರಧಾನಮಂತ್ರಿಯವರು, ಗಣೇಶೋತ್ಸವದ ಸಂದರ್ಭದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿಗ್ರಹಗಳನ್ನು ಪ್ರತಿಷ್ಠಾಪಿಸದಂತೆ, ಸ್ಥಳೀಯ ಕಲಾವಿದರು ತಯಾರಿಸಿದ ಮಣ್ಣಿನ ವಿಗ್ರಹಗಳನ್ನೇ ಪೂಜಿಸುವಂತೆ, ತನ್ಮೂಲಕ ಜಲಮೂಲಗಳನ್ನು ರಕ್ಷಿಸುವಂತೆ ಕರೆ ನೀಡಿದರು. ಮನದ ಮಾತು ಆಲಿಸಿರುವ ಧಾರವಾಡದ ಹೆಸರಾಂತ ಪರಿಸರ ಸ್ನೇಹಿ ಮೂರ್ತಿ ಕಲಾವಿದ ಮಂಜುನಾಥ್ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ರಾಷ್ಟ್ರ ಹಿತ, ಪರಿಸರ, ಆತ್ಮನಿರ್ಭರ ಯುವಜನತೆ ಬಗ್ಗೆ ಮಾತನಾಡ್ತಾ, ಪರಿಸರ ಸಂರಕ್ಷಣೆ ಹಾಗೂ ಜಲಮೂಲಗಳ ಸಂರಕ್ಷಣೆ ವಿಷಯವಾಗಿ ಗಣೇಶನ ಮೂರ್ತಿಗಳನ್ನ ಎಲ್ಲರೂ ಪರಿಸರ ಸ್ನೇಹಿಯಾಗಿ ಮಣ್ಣಿನಿಂದ ತಯಾರಿಸಿದ ಮೂರ್ತಿಗಳನ್ನ ತಾವೆಲ್ಲ ಖರೀದಿ ಮಾಡ್ರಿ, ಅದು ನಮ್ಮ ದೇಶದ ಮಣ್ಣಾಗಿರಬೇಕು ಅನ್ನೋದನ್ನ ಬಹಳ ಒತ್ತಿ ಹೇಳಿದ್ದಕ್ಕೆ ಬಹಳ ಖುಷಿ ಅನಿಸ್ತು. ಮತ್ತೆ ನಮ್ಮ ಮೂರ್ತಿ ತಯಾರಿಕಾ ಕೆಲಸದಲ್ಲಿ ನಾನು 35 ವರ್ಷ ತೊಡಗಿಸಿಕೊಂಡಿರೋದ್ರಿಂದ ವೈಯಕ್ತಿಕವಾಗಿ ನನಗದು ಹೃದಯಕ್ಕೆ ಹತ್ತಿರವಾದಂತಹ ಮಾತಂತ ಅನಿಸ್ತು. ಬಳಸುವಂತಹ ಬಣ್ಣಗಳು, ಪರಿಸರ ಸ್ನೇಹಿ ಬಣ್ಣಗಳು, ಎಲ್ಲಾ ವಾಟರ್ ಕಲರ್ಸ್. ಅದೇ ರೀತಿಯಾಗಿ ನಮ್ಮ ಧಾರವಾಡದಲ್ಲಿ ಸುಭಾಷ್ ರಸ್ತೆಯಲ್ಲಿ 7 ದಿನಗಳ ಕಾಲ ಸಾರ್ವಜನಿಕ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಆ ಮೂರ್ತಿಯನ್ನ ನಾವು ಕೃತಕವಾದಂತಹ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಗಣೇಶನ ಇಟ್ಟು ಟ್ರ್ಯಾಕ್ಟರ್ನಿಂದ ನೀರು ಬಿಟ್ಟು ಆ ಗಣೇಶ ಒಂದು 20 ನಿಮಿಷದೊಳಗೆ ಇಡೀ ಗಣಪತಿ ಮೂರ್ತಿ ಕರಗಿ ಬಿಡ್ತೈತಿ. ಆ ಒಂದು ಕರಗಿದ ಮಣ್ಣನ್ನ ಮಾರನೇ ದಿನ ನಾವು ಕೃಷ್ಣ ತುಳಸಿ ಗಿಡಗಳನ್ನ ತಗೊಂಡ್ ಬಂದು ಒಂದೊಂದು ಸಸಿ ನೆಟ್ಟು ಅಲ್ಲಿ ಮಾರ್ಕೆಟಿಗೆ ಬಂದಂತಹ ಸಾರ್ವಜನಿಕರಿಗೆ ನಾವು ಅದನ್ನ ಹಂಚ್ತೇವೆ. ಅವರು ಸಹ ಅದನ್ನ ಪ್ರಸಾದದ ರೂಪದಲ್ಲಿ ಮನೆಯೊಳಗೆ ಹೋಯ್ದು ಆ ಸಸಿಯನ್ನ ನೆಡ್ತಾರ. ಪ್ರಧಾನಮಂತ್ರಿಗಳು ಹೇಳದಂಗ ದೇವರ ಮೇಲಿರೋ ನಂಬಿಕೆ, ಆ ಒಂದು ದೈವತ್ವ ಭಾವನೆನೂ ಈಡೇರ್ತತಿ. ಜಲಮೂಲಗಳ ರಕ್ಷಣೆಯನ್ನು ಸಹ ನಾವು ಅದರಿಂದ ಮಾಡಬಹುದು. ವೋಕಲ್ ಫಾರ್ ಲೋಕಲ್ ಘೋಷಣೆಯನ್ನು ಹೇಳಿದ್ರು ಅವರು. ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡೋಣ, ಗಣೇಶನ ರೂಪದಲ್ಲಿ ನಮ್ಮ ದೇಶದ ಮಣ್ಣನ್ನ ಪೂಜಿಸೋಣ ಅನ್ನೋ ಒಂದು ಭಾವನು ಅದರಲ್ಲಿ ಇರೋದನ್ನ ಕೇಳಿ ಬಹಳ ಖುಷಿ ಆಯ್ತು. ಧನ್ಯತೆಯನ್ನ ಅನುಭವಿಸಿದೆ ನಾನು.
2: ಲೋಕಮಾನ್ಯ ತಿಲಕ್ ಟರ್ಮಿನಸ್ ಕೊಯಮತ್ತೂರು ಎಕ್ಸ್ಪ್ರೆಸ್ ರೈಲು ಬೆಂಗಳೂರಿನ ಯಲಹಂಕ ರೈಲು ನಿಲ್ದಾಣದಲ್ಲಿ ಪ್ರಾಯೋಗಿಕ ನಿಲುಗಡೆಗೆ ರೈಲ್ವೆ ಮಂಡಳಿ ಅನುಮೋದಿಸಿದೆ. ಇಂದು ಯಲಹಂಕ ರೈಲು ನಿಲ್ದಾಣಕ್ಕೆ ರೈಲು ಆಗಮಿಸಲಿದ್ದು, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಸಿರು ಧ್ವಜ ತೋರಲಿದ್ದಾರೆ ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಮಮದಾಪುರದಲ್ಲಿ 1494 ಎಕರೆ ವಿಸ್ತೀರ್ಣದಲ್ಲಿ ವಿಶಾಲ ಅರಣ್ಯ ಹಾಗೂ ಜೀವವೈವಿಧ್ಯ ತಾಣ ರೂಪುಗೊಳ್ಳುತ್ತಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಾಯು ಗುಣಮಟ್ಟ ಸೂಚ್ಯಾಂಕದಲ್ಲಿ ವಿಜಯಪುರ ಜಿಲ್ಲೆ ಕಡಿಮೆ ಮಾಲಿನ್ಯ ಹೊಂದಿರುವ ಪ್ರದೇಶಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದೆ. ವಿಜಯಪುರದ EQI 16 ಹಾಗೂ ಚನ್ನರಾಯಪಟ್ಟಣದ EQI 17ರಷ್ಟು ದಾಖಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಶ್ರೀಗಳ ಆಶಯದಂತೆ ನೀರಾವರಿ ಯೋಜನೆಗಳ ಜೊತೆಗೆ ಕೋಟಿ ವೃಕ್ಷ ಅಭಿಯಾನ ಜಿಲ್ಲೆಯ ಪರಿಸರ ಚಿತ್ರಣವನ್ನೇ ಬದಲಿಸಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವೀರಶೈವ ಮಠ ಮಾನ್ಯಗಳು ದೇಶದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿವೆ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ಆಶ್ರಯ, ಅನ್ನ ಮತ್ತು ಅರಿವು ಎಂಬ ತ್ರಿವಿಧ ದಾಸೋಹದ ಮೂಲಕ ಎಲ್ಲ ಜಾತಿ, ಜನಾಂಗ, ಮತ ಧರ್ಮದವರನ್ನು ಸಲಹುತ್ತಿವೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ರಾಷ್ಟೀಯ ಅಧ್ಯಕ್ಷ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮಿಳುನಾಡಿನ ಸೇಲಂನಲ್ಲಿ ತಮಿಳುನಾಡು ವೀರಶೈವ ಕೌನ್ಸಿಲ್ ಮತ್ತು ಚೀಫ್ ಜಂಗಮ್ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಆಯೋಜಿಸಿದ್ದ ಬಸವ ಜಯಂತ್ಯುತ್ಸವ ಉದ್ಘಾಟಿಸಿ ಮಾತನಾಡಿದರು. ಶರಣರ ವಚನಗಳು ಸಂಸ್ಕಾರ ನೀಡಿ ಜೀವನಧರ್ಮ ಸಾರುತ್ತವೆ ಎಂದರು. ಆಡಳಿತಾತ್ಮಕ ದತ್ತಾಂಶ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡೋಣ ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ದೇಶದ ಸಮಾಜೋ ಆರ್ಥಿಕ ಯೋಜನೆ ಮತ್ತು ನೀತಿ ನಿರೂಪಣೆಯಲ್ಲಿ ಅಂಕಿ ಅಂಶಗಳ ಮಹತ್ವವನ್ನು ಪ್ರಚುರಪಡಿಸಲು ಅಂಕಿಅಂಶ ಮತ್ತು ಆರ್ಥಿಕ ಯೋಜನೆ ಪ್ರವರ್ತಕ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಾಲ್ ನೋಬೆಸ್ ಅವರ ಜನ್ಮದಿನದ ಸ್ಮರಣಾರ್ಥ ಇಂದು ರಾಷ್ಟ್ರೀಯ

ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನ ವೀರ್ ಸಾವರ್ಕರ್ ಕ್ರೀಡಾ ಸಮುಚ್ಚಯದಲ್ಲಿ ಜರುಗಿದ 2026 ಏಷ್ಯನ್ ವಾಲಿಬಾಲ್ ಕಾನ್ಫೆಡರೇಷನ್ ಕಪ್ ಕ್ರೀಡಾಕೂಟದಲ್ಲಿ ಭಾರತೀಯ ಪುರುಷರ ವಾಲಿಬಾಲ್ ತಂಡ ಕಂಚಿನ ಪದಕ ಗೆದ್ದಿದೆ. ಇದು ಭಾರತಕ್ಕೆ ಸಂದ ಮೊದಲ ಪದಕವಾಗಿದೆ. ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿ ಇದು ಐತಿಹಾಸಿಕ ಗೆಲುವು ಎಂದು ಶ್ಲಾಘಿಸಿದ್ದಾರೆ. ಜಿಟಿ ಜಿಟಿ ಮಳೆಯ ಮಧ್ಯೆ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಶಿವಮೊಗ್ಗ ಯೋಧಾಸ್ ತಂಡದ ಎದುರು 8 ವಿಕೆಟ್ಗಳ ಜಯ ದಾಖಲಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ಭಾನುವಾರ ಮಳೆ ಸುರಿದ ಪರಿಣಾಮ ಪಂದ್ಯವನ್ನು 17 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಶಿವಮೊಗ್ಗ ತಂಡ ನೀಡಿದ 113 ರನ್ಗಳ ಗುರಿಯನ್ನು ಮಂಗಳೂರು ತಂಡ 26 ಎಸೆತಗಳು ಬಾಕಿ ಇರುವಂತೆಯೇ ಗುರಿ ಮುಟ್ಟಿತು. ಈ ಗೆಲುವಿನೊಂದಿಗೆ ಮಂಗಳೂರು ತಂಡ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೇರಿದೆ. ಹುಬ್ಬಳ್ಳಿ ರೋಟರಿ ಕ್ಲಬ್ ಹಾಗೂ ಎನ್ಎಂಆರ್ ಫೌಂಡೇಶನ್ ಸಹಯೋಗದಲ್ಲಿ ಸಂಚಾರಿ ಆರೋಗ್ಯ ಸೇವೆ ಮೊಬೈಲ್ ಡಯಾಗ್ನೋಸ್ಟಿಕ್ ವ್ಯಾನ್ಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಜಿಮ್ಖಾನಾ ಆವರಣದಲ್ಲಿ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವ ವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ ಎಲ್ಲರನ್ನೂ ಸಲಹುತ್ತಿವೆ ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಅಂಕಿ ಅಂಶ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಮಾತು, ಮಾಹಿತಿ, ಚಿತ್ರಗೀತೆಗಳು ಹಾಗೂ ದಿನವಿಶೇಷಗಳನ್ನು ಕೇಳುವಿರಿ.

0: ಸೋಮವಾರದ ಬೆಳಗಿನ ಪ್ರಸಾರದಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪಾಂಡಿತ್ಯ ತವನಿಧಿ ಎಂದು ಕರೆಸಿಕೊಂಡವರು, ಪರಂಪರೆಯ ಪ್ರತಿನಿಧಿ ಅಂತ ನಾವು ಅವರನ್ನ ಕರೀತೇವೆ, ಕನ್ನಡದ ಮಹಾನ್ ವಿದ್ವಾಂಸರು ಸೇಡಿಯಾಪು ಕೃಷ್ಣ ಭಟ್ಟರು. ತಥ್ಯ ದರ್ಶನ, ಕನ್ನಡ ವರ್ಣಗಳು ಕೃತಿಗಳು ಮೇರು ಸದೃಶ, ಕನ್ನಡ ವ್ಯಾಕರಣ ಛಂದಸ್ಸು ಭಾಷಾ ಮೀಮಾಂಸೆಗೆ ಅವರ ಕೊಡುಗೆ ಅಪಾರ. ಅವರ ನೆರಳಿನಲ್ಲಿ ಅರಳಿದವರು ಅನೇಕರು. ಅವರ ದೇಶ ನಾಮಗಳು, ವಿಚಾರ ಪ್ರಪಂಚ, ಛಂದೋಗತಿ ಇವೆಲ್ಲ ನಮಗೆ ಆಕರ ಗ್ರಂಥಗಳು. ಈ ಸಂದರ್ಶನ ನಡೆದಾಗ ಸೇಡಿಯಾಪು ಕೃಷ್ಣ ಭಟ್ಟರಿಗೆ 89 ವರ್ಷ. ಅವರು ಹುಟ್ಟಿದ್ದು June 8, 1902. ಅವರು ಅಗಲಿದ್ದು ಕೂಡ June 8, 1996. ಅವರ ಸಾಹಿತ್ಯ ಲೋಕದ ಆರಂಭದ ದಿನಗಳ ಮೆಲುಕು.
2: ನನ್ನ ತಂದೆಯವರು ಕವಿಗಳಾಗಿದ್ದರು. ನನ್ನ ಅಣ್ಣ ಕವಿತೆ ಮಾಡ್ತಾ ಇದ್ದ. ಅವರ ಹಾಗೆ ನಾನು ಸಹ ಶುರು ಮಾಡಿದೆ. ನನ್ನ ತಂದೆಯವರು ಮಾಡಿದ ಒಂದು ಪದ್ಯ ಒಂದು ತುಂಡನ್ನು ಹೇಳ್ತಾರೆ. ಸ್ವಾಮಿ ಸರ್ವೇಶ್ವರ ಸದಾನಂದ ನಿರ್ಮಲ ಮಹಾಮಹಿಮ ರೂಪ ಸಕಲಾಧಾರ ಸರ್ವಜ್ಞ ಪ್ರೇಮಾಮೃತಾಬ್ಧಿ ಶರಣಾಗತ ಜನೋದ್ಧರಣ ಮರೆಹೊಕ್ಕೆ ನಿನ್ನ ಪದವ. ಮತ್ತು ನಮ್ಮ ತಾಯಿ ಸಹ ಹಾಡ್ತಾ ಇದ್ದರು. ನನಗಿಂತ ನನ್ನ ಅಣ್ಣ 3 ವರ್ಷಕ್ಕೆ

0: ಅವರಿಗೆ 12 ವರ್ಷ ಆಗುವಾಗ ಅವ ಕವಿತೆ ಮಾಡ್ಲಿಕ್ಕೆ ಶುರು ಮಾಡಿದ ನನ್ನ ಅಣ್ಣ. ನಾನು 9-10 ವರ್ಷದಲ್ಲಿ ಶುರು ಮಾಡಿದೆ. ಈಗ ನೋಡಿ, ಆ ಸಮಯದಲ್ಲಿ ಈ ಯಕ್ಷಗಾನದ ಪದಗಳನ್ನೆಲ್ಲ ಪದ್ಯಗಳನ್ನೆಲ್ಲ ಕೇಳ್ತಾ ಇದ್ದೆ, ಓದ್ತಾ ಇದ್ದೆ. ಆ ಶುರು ಮಾಡಿದ್ದಂಥದ್ರಲ್ಲಿ ಹಾಡುಗಳನ್ನು, ತಾಯೇ ನಂಬಿದೆ ತವ ಪಾದವ ಅಂತ ಒಂದು ಹಿಂಗೆ ಬದ್ದು ಬರೆದೆ. ಆಮೇಲೆ ಪೂಜಿಪೆನು ಹೂಗಳಿಂದ ಮೂಜೊಗದೊಡೆಯಳೇ, ಹೀಗೆ ಶುರು ಇನ್ನೊಂದು ಬದ್ದೆ ಬರೆದೆ. ಇದು ಹೀಗೆ ಬರ್ತಾ ಬರೀತಾ ಹೋದೆ. ಜನರಿಗೆಲ್ಲ ಗೊತ್ತಾದದ್ದು ನಾನು ಶಾಲೆಯಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಕೆಲವರೆಲ್ಲ ಇದು ನೀನು ಬರೆದದ್ದಲ್ಲ, ಯಾರೋ ಬರೆದು ಕೊಟ್ಟದ್ದು ಅಂತ ಹೇಳಿದರು. ನಂಬಿಕೆ ಬರಲಿಲ್ಲ ಅವರಿಗೆ. ಆದರೆ ಮತ್ತೊಂದು ದಿವಸ ಕ್ಲಾಸ್ನಲ್ಲಿ ಕೂತ್ಕೊಂಡು ಒಬ್ಬರು ಉಪಾಧ್ಯಾಯರು ನಿವೃತ್ತರಾದರು. ಅವರು ಇವತ್ತು ನಿವೃತ್ತರಾಗ್ತಾರೆ, ನೀನು ಅವನು ಏನಾದರೂ ಭಾಷಣ ಮಾಡಬೇಕು, ಅದು ಇದು ನಾನು ಪದ್ಯದವೇ ಬರೆದು ಓದ್ತೇನೆ ಅಂತ ಹೇಳಿದೆ. ಅಲ್ಲಿ ಅವರ ಸಮ್ಮುಖದಲ್ಲಿ ಕ್ಲಾಸ್ನಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಪದ್ಯ ಬರೆದು ಓದಿದೆ. ಆಗ ನಾನೇ ಬರೆದದ್ದು ಹೌದು ಅಂತ ಎಲ್ಲರಿಗೆ ಖಚಿತ ಆಯಿತು. ಅಡ್ಡವರೆಗೆ ನಂಬಲಿಲ್ಲ. ಜಯ ಕರ್ನಾಟಕ ಪತ್ರಿಕೆ ಬರ್ತಾ ಇತ್ತು ಅಲ್ಲಿ ನಮ್ಮ ಮನೆ ಹತ್ರ, ಒಬ್ಬರಿಗೆ ನಾನು ಅದನ್ನೆಲ್ಲ ಓದ್ತಾ ಇದ್ದೆ. ನೋಡು ನಾನು ಒಂದು ಲೇಖನ ಬರೆದು ಕಳಿಸ್ತೇನೆ ಅಂತ ಬರೆದು ಕಳಿಸಿದೆ. 22ನೇ ಇಸ್ವಿಯಲ್ಲಿ ಬರೆದದ್ದು, 22ನೇ ನಾನು ಕಳಿಸಿ, ಬಹುಶಃ 23ರಲ್ಲಿ ಮುದ್ರಿತಾ ಇದ್ದೆ.
1: ಅದರ
0: ಕರ್ನಾಟಕ ಕವಿತಾ ಪ್ರಪಂಚ ಅಂತ ಆ ಲೇಖನಕ್ಕೆ ಹೆಸರು. ಅದಕ್ಕಿಂತ ಮೊದಲೇ ನಾನು ಕವಿ ಚರಿತ್ರೆ ಮೊದಲದ್ದನ್ನೆಲ್ಲ ತುಂಬ ಓದಿದ್ದೆ. ಆದ್ದರಿಂದ ನನಗೆ ಸಾಧಾರಣ ಇಡೀ ಕನ್ನಡ ಸಾಹಿತ್ಯದ ಆಮೂಲಾಗ್ರ ಪರಿಚಯ ಸಾಮಾನ್ಯವಾಗಿ ಇತ್ತು. ಅದೇ ವಿಷಯದಲ್ಲಿ ಈ ಕನ್ನಡ ಸಾಹಿತ್ಯ ಆಲೂರು ವೆಂಕಟರಾಯರು ಸಂಪಾದಕರಾಗಿದ್ದಿರಲ್ಲ, ಅವರದನ್ನು ಮುದ್ರಣ ಮಾಡಿಸಿದರು. ಆಗ 23-24ನೇ ಇಸ್ವಿಯಲ್ಲಿಯೇನೋ ಈ ಕಾರ್ಕಳದಲ್ಲಿ ಕರ್ನಾಟಕ ಈ ಅಸಹಕಾರ ಚಳವಳಿಯ ಸಮಯ ನೋಡಿ, ಅಲ್ಲಿ ಒಂದು ಪರಿಷತ್ ಆಯಿತು, ಸಮ್ಮೇಳನ ಆಯಿತು. ಆ ಸಮ್ಮೇಳನಕ್ಕೆ ನಾನು ಹೋಗಿದ್ದೆ. ನಾನು ಸ್ವಲ್ಪ ಈ ಗಾಂಧಿಯವರ ಅನುಯಾಯಿ ಅಂತ ಮಾಡಿಕೊಂಡು ಖಾದಿ ಹೊತ್ತುಕೊಂಡು ಮಾರಾಟ ಮಾಡಿಕೊಂಡು ಹೀಗೆಲ್ಲ ಮಾಡಿಕೊಂಡಿದ್ದೆ. ಆ ಸಮಯದಲ್ಲಿ ನಾನು ಕ್ಲಾಸ್ ಶಾಲೆಲ್ಲ ಬಿಟ್ಟು ಕೆಲವು ವರ್ಷ ಆಗಿತ್ತು, ಅಸಹಕಾರ ಚಳವಳಿ ಸಮಯದಲ್ಲಿ ಬಿಟ್ಟುಬಿಟ್ಟದ್ದು. ನಾನು ಅಲ್ಲಿಗೆ ನಾನು ಹೋಗಿದ್ದೆ. ಧುರೀಣರು ಓದ್ಕೊಂಡು ಮಾತಾಡ್ತಾ ಇದ್ರು. ಈಗ ನೋಡಿದೆ ನಾನು, ಈಗ ನೋಡುವಾಗ ಈ ಆಲೂರು ವೆಂಕಟರಾಯರು ಅವರವರ ಲೇಖನಗಳನ್ನೆಲ್ಲ ನೋಡಿ ಯಾವ ಥರದ ಮನುಷ್ಯ ಅಂತ ನನ್ನ ಮನಸ್ಸಲ್ಲಿ ಒಂದು ಕಲ್ಪನೆ ಇತ್ತು. ಬಹುಶಃ ಇವರೇ ಆಲೂರು ವೆಂಕಟರಾಯರು ಆಗಿರಬಹುದು ಅಂತ ನಾನು ಆಲೋಚನೆ ಸುಮ್ಮನೆ ನನ್ನ ಮನಸ್ಸಿಗೆ ಬಂತ. ಹಾಗೆ ಅವರು ಸ್ವಲ್ಪ ಹೊತ್ತಿನಲ್ಲಿ ಅವರು ಹೊರಗೆ ಬಂದರು. ಅಲ್ಲಿಂದ ನಾನು ಸುಮ್ಮನೆ ಹೊರಗೆ ಅಂಗಳದಲ್ಲಿ ನಿಂತಿದ್ದೆ. ಹೀಗೆ ನಾನು ಅವರು ನೋಡಿ ಏನೋ ಯಾರೋ ದೊಡ್ಡ ಮನುಷ್ಯರು ಅಂತ ಈಗ ಹಲ್ಲು ಕಿಡಿದು ಅನ್ನಕ್ಕೆ. ಆಗ ಅವರೇ ಹೇಳಿದರು, ನಾನು ಆಲೂರು ವೆಂಕಟರಾವ್, ನಾನು ಶ್ರೀರಾಮ್ ಕೃಷ್ಣ ಭಟ್ಟ ಅಂತ ಹೇಳಿದೆ. ಅಷ್ಟು ಹೇಳಿದ ಕೂಡಲೇ ನನ್ನ ಹಿಡಿದು ಅಪ್ಪಿಕೊಂಡ್ರು. ನೀವು ಇಷ್ಟು ಚಿಕ್ಕವರು ಅಂತ ನನಗೆ ಗೊತ್ತಿರಲಿಲ್ಲ. ಅಭಿಮಾನ ಉಕ್ಕಿ ಹೋಯ್ತು ಅಂತ ಹೇಳಿದ್ರು ಒಪ್ಪಿಕೊಂಡ್ರು.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ಸೇಣಿಯಾಪು ಕೃಷ್ಣ ಭಟ್ಟ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ಕೇಳುಗರೆ, ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನ ಈ ದಿನ ಸಂಜೆ 6:55ಕ್ಕೆ ಕೇಳಲಿದ್ದೀರಿ. ಸಮಯ 7:22 ಆಗಿದೆ. ಇನ್ನೀಗ ಕಾರ್ಯಕ್ರಮ ಸುಮಧುರವಾದಂತಹ ಭಾವಗೀತೆಗಳನ್ನು ಕೇಳುವ ಸಮಯ. ಸೋಮವಾರದ ಮುಂಜಾವಿನಲ್ಲಿ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಕೇಳೋಣ ಸಾಹಿತ್ಯ ಚನ್ನವೀರ ಕಣವಿಯವರದ್ದು.

ಸಮಯ 7:34 ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. 7:35 ಸರಿಯಾಗಿ ಕೇಳೋಣ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನ. ಹಾಡುಗಳನ್ನು ಮೆಚ್ಚಿ ನಮ್ಮೆಲ್ಲ ಕೇಳುಗರು ಸಾಕಷ್ಟು ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಖಂಡಿತ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಅವುಗಳನ್ನೆಲ್ಲ ಕೇಳೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಸೆಷಲ್ಸ್ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಯುಕೆ ಪ್ರವಾಸ ಸಂಪನ್ನಗೊಳಿಸಿ ಉನ್ನತ ಮಟ್ಟದ ನಿಯೋಗದೊಂದಿಗೆ ಗ್ರೀಸ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭೇಟಿ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ, ನಾಳೆಯಿಂದ ಮಾತುಕತೆ ಆರಂಭಿಸಲು ಸಹಮತ. ಎಫ್ಐಎಚ್ ಹಾಕಿ ಪ್ರೊಲೀಗ್ ಪೆನಾಲ್ಟಿ ಶೂಟೌಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ 3-2 ಗೋಲುಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ದಕ್ಷಿಣ ಆಫ್ರಿಕಾ ವಿರುದ್ಧ ಕೆನಡಾಗೆ ಜಯ. ವಾರ್ತೆಗಳ ವಿವರ. ಸೆಷಲ್ಸ್ ದೇಶದ ಸ್ವಾತಂತ್ರ್ಯದ 50ನೇ ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟೀಯ ದಿನಾಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೌರವ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಇದರೊಂದಿಗೆ ಐತಿಹಾಸಿಕ ಗೌರವಕ್ಕೆ ಪಾತ್ರರಾದ ಭಾರತದ ಮೊದಲ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಉಭಯ ದೇಶಗಳ ನಡುವಿನ ನಿಕಟ ಮತ್ತು ವಿಶೇಷ ಪಾಲುದಾರಿಕೆಯ ಅಂಗವಾಗಿ ಭಾರತೀಯ ಭೂಸೇನೆ ಮತ್ತು ನೌಕಾಸೇನೆಯನ್ನೊಳಗೊಂಡ ಜಂಟಿ ರಕ್ಷಣಾ ಪಡೆಯ ತುಕಡಿ ಹಾಗೂ ಭಾರತೀಯ ನೌಕಾಸೇನೆಯ ಬ್ಯಾಂಡ್ ತಂಡ ಅಲ್ಲಿನ ಪೆರೇಡ್ನಲ್ಲಿ ಭಾಗವಹಿಸಿದ್ದವು. ಇದರ ಜೊತೆಗೆ ಭಾರತದ ಸುದೀರ್ಘ ಸ್ನೇಹದ ಸಂಕೇತವಾಗಿ ಭಾರತೀಯ ನೌಕಾಸೇನೆಯ ಐಎನ್ಎಸ್ ತರ್ಕಶ್ ಮತ್ತು ಐಎನ್ಎಸ್ ಇಕ್ಷಕ್ ಯುದ್ದ ನೌಕೆಗಳು ವಿಕ್ಟೋರಿಯಾ ಬಂದರಿನಲ್ಲಿ ತಂಗಿದ್ದವು. ಈ ಐತಿಹಾಸಿಕ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಸೀಶಲ್ಸ್ನ ಜನತೆಗೆ ಭಾರತದ ಪರವಾಗಿ ಶುಭ ಹಾರೈಸಿದರು. ಸೀಶಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹೆರ್ಮಿನಿ ಅವರ ಆಹ್ವಾನದ ಮೇರೆಗೆ ಕಳೆದ ಶನಿವಾರ ಸೀಶಲ್ಸ್ ತಲುಪಿದ ಪ್ರಧಾನಿ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮಗೋಲಂ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ವಲಯದ ನಾಯಕತ್ವಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೀಶಲ್ಸ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಗೌರವವನ್ನು ನೀಡಿ ಪುರಸ್ಕರಿಸಲಾಗಿದೆ. ಸೀಶಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹೆರ್ಮನಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಪ್ರಧಾನಿ ಮೋದಿಯವರ ಹಸಿರು ದೂರದೃಷ್ಟಿ, ಹವಾಮಾನ ವೈಪರೀತ್ಯದ ವಿರುದ್ಧದ ಹೋರಾಟ ಹಾಗೂ ಕಡಲ ಆರ್ಥಿಕತೆಗೆ ಉತ್ತೇಜನದ ನಿರಂತರ ಶ್ರಮವನ್ನು ಗುರುತಿಸಿ ಈ ಗೌರವ ಸಮರ್ಪಿಸಲಾಗಿದೆ. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪ್ರಧಾನಿ, ಈ ಗೌರವವನ್ನು ಹವಾಮಾನ ಬದಲಾವಣೆಯ ಸವಾಲುಗಳ ವಿರುದ್ಧ ಹೋರಾಡುತ್ತಿರುವ ಜಾಗತಿಕ ರಾಷ್ಟಗಳಿಗೆ ಸಮರ್ಪಿಸಿದರು. ಈ ಹಿಂದೆ ಅವರಿಗೆ ವಿಶ್ವಸಂಸ್ಥೆಯ ಚಾಂಪಿಯನ್ ಆಫ್ ದಿ ಅರ್ಥ್ ಹಾಗೂ ಸಿಯೋಲ್ ಶಾಂತಿ ಪ್ರಶಸ್ತಿಗಳು ಲಭಿಸಿವೆ. ಹವಾಮಾನ ಬದಲಾವಣೆಯ ವಿರುದ್ಧದ ಹೋರಾಟ ಕೇವಲ ಸರ್ಕಾರಗಳಿಂದ ಸಾಧ್ಯವಿಲ್ಲ, ಸುಸ್ಥಿರ ಜೀವನ ಶೈಲಿ ಪ್ರತಿಯೊಬ್ಬರ ಬದುಕಿನ ಭಾಗವಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ.

0: ಪ್ರಧಾನಿ ಮೋದಿ ಪುನರುಚ್ಚರಿಸಿದರು. ಪ್ರಸ್ತುತ ಚಾಲ್ತಿಯಲ್ಲಿರುವ ದ್ವಿಪಕ್ಷೀಯ ಯೋಜನೆಗಳು ಮಾರಿಷಸ್ನ ಆರೋಗ್ಯ ಸೇವೆ, ಪ್ರಾದೇಶಿಕ ಸಂಪರ್ಕ, ಸುಸ್ಥಿರ ಅಭಿವೃದ್ಧಿ ಹಾಗೂ ಕಡಲ ಆರ್ಥಿಕತೆಯ ವೃದ್ಧಿಗೆ ಪ್ರಮುಖ ಕೊಡುಗೆ ನೀಡಲಿವೆ ಎಂದು ಆಶಯ ವ್ಯಕ್ತಪಡಿಸಿದರು. ಭಾರತದ ಮಹಾಸಾಗರ ದೃಷ್ಟಿಕೋನ, ನೆರೆಹೊರೆ ಮೊದಲು ನೀತಿ ಹಾಗೂ ಜಾಗತಿಕ ದಕ್ಷಿಣ ಒಕ್ಕೂಟದ ಹಂಚಿಕೆ ಬದ್ಧತೆಯ ಅಡಿಯಲ್ಲಿ ಭಾರತ ಮಾರಿಷಸ್ ನಡುವಿನ ವರ್ಧಿತ ಕಾರ್ಯತಂತ್ರದ ಪಾಲುದಾರಿಕೆಯ ಮಹತ್ವದ ಬಗ್ಗೆ ಉಭಯ ನಾಯಕರು ಸಹಮತ ವ್ಯಕ್ತಪಡಿಸಿದರು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗ ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದಯ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಖಾಸಗಿ ವಲಯದ ಸಹಭಾಗಿತ್ವವನ್ನು ಬಲಪಡಿಸಲು ಹಾಗೂ ಹೊಸ ಸಹಯೋಗದ ಅವಕಾಶಗಳನ್ನು ಗುರುತಿಸಲು ಅಥೆನ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯಲ್ಲಿ ಭಾರತ ಮತ್ತು ಗ್ರೀಸ್ನ ಪ್ರಮುಖ ಉದ್ಯಮಿಗಳೊಂದಿಗೆ ನಿಯೋಗ ದುಂಡು ಮೇಜಿನ ಸಭೆಯನ್ನು ನಡೆಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾರ್ಮುಸ್ ಜಲಸಂಧಿಯ ವಿವಾದ ಹಾಗೂ ಮಿಲಿಟರಿ ಸಂಘರ್ಷ ತಡೆಯುವ ನಿಟ್ಟನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಪರಸ್ಪರ ದಾಳಿಗಳನ್ನು ನಿಲ್ಲಿಸಲು ಹಾಗೂ ನಾಳೆಯಿಂದ ಕತಾರ್ನ ದೋಹಾದಲ್ಲಿ ಮಾತುಕತೆ ಪುನರಾರಂಭಿಸಲು ಒಪ್ಪಿಕೊಂಡಿವೆ. ಇತ್ತೀಚೆಗೆ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿ ಮತ್ತು ಪ್ರತಿಯಾಗಿ ಬಹ್ರೇನ್, ಕುವೈತ್ನ ಅಮೆರಿಕದ ನೆಲೆಗಳ ಮೇಲೆ ನಡೆದ ಕ್ಷಿಪಣಿ ದಾಳಿಗಳ ನಂತರ ಈ ಕದನ ವಿರಾಮ ಘೋಷಣೆಯಾಗಿದೆ. ಚರ್ಚೆ ಮುಂದುವರಿಯುವವರೆಗೆ ಹಡಗುಗಳ ಮುಕ್ತ ಸಂಚಾರಕ್ಕೆ ಅವಕಾಶ ನೀಡಲು ಉಭಯ ರಾಷ್ಟಗಳು ಸಮ್ಮತಿಸಿವೆ. ಇದೇ ತಿಂಗಳ ಆರಂಭದಲ್ಲಿ ಸಹಿ ಹಾಕಲಾಗಿದ್ದ ತಿಳುವಳಿಕಾ ಪತ್ರದ Article 5 ಕುರಿತಾದ ಭಿನ್ನಾಭಿಪ್ರಾಯವೇ ಪ್ರಸ್ತುತ ಸಂಘರ್ಷಕ್ಕೆ ಕಾರಣವಾಗಿದೆ. ಅಮೆರಿಕದ ಉಪಾಧ್ಯಕ್ಷ JD Vance ನೇತೃತ್ವದಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಮಾತುಕತೆಯಲ್ಲಿ ಅಮೆರಿಕ ಮಿಲಿಟರಿ ಮತ್ತು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ನಡುವೆ ನೇರ ಸಂಪರ್ಕ ಸ್ಥಾಪಿಸಲು ನಿರ್ಧರಿಸಲಾಗಿತ್ತಾದರೂ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಔಷಧಿಗಳು, ಶಸ್ತ್ರಚಿಕಿತ್ಸಾ ಸಾಮಗ್ರಿಗಳು ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಎಸಗಿದ ಆರೋಪದ ಮೇಲೆ ದೆಹಲಿಯ ಭ್ರಷ್ಟಾಚಾರ ನಿಯೋಗದ ಶಾಖೆ ACB ಅಂದಿನ ಆರೋಗ್ಯ ಸೇವೆಗಳ ಮಹಾನಿರ್ದೇಶಕಿ ಡಾ ವತ್ಸಲ ಅಗರ್ವಾಲ್ ಮತ್ತು ಕೇಂದ್ರೀಯ ಖರೀದಿ ಸಂಸ್ಥೆಯ ಉಪಖಾತೆ ನಿಯಂತ್ರಕ ನೀರಜ್ ಚೋಪ್ರಾ ಅವರನ್ನು ಬಂಧಿಸಿದೆ. ಕರಾಚಿಯಲ್ಲಿ ಇತ್ತೀಚೆಗೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪಾಕಿಸ್ತಾನ ಮಾಡಿರುವ ಎಲ್ಲ ಆರೋಪಗಳನ್ನು ಭಾರತ ಸ್ಪಷ್ಟವಾಗಿ ತಿರಸ್ಕರಿಸಿದ್ದು ಅವುಗಳನ್ನು ಸಂಪೂರ್ಣ ಆಧಾರರಹಿತ ಎಂದು ಕರೆದಿದೆ. ಈ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನ ಇತರರ ಕಡೆಗೆ ಬೆರಳು ಮಾಡಿ ತೋರಿಸುವ ಬದಲು ತನ್ನದೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ತನ್ನದೇ ನೆಲದಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವ ಭಯೋತ್ಪಾದನಾ ಮೂಲಸೌಕರ್ಯಗಳ ವಿರುದ್ಧ ಪಾಕಿಸ್ತಾನ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದರು. ವೆನೆಸುಲಾದಲ್ಲಿ ಕಳೆದ ಬುಧವಾರ ಸಂಭವಿಸಿದ ಭೀಕರ ಭೂಕಂಪಗಳಿಗೆ ಮೃತಪಟ್ಟವರ ಸಂಖ್ಯೆ 1,450 ಏರಿಕೆಯಾಗಿದೆ ಎಂದು ವೆನೆಸುಲಾ ಶಾಸನ ಸಭೆಯ ಅಧ್ಯಕ್ಷ ಜಾರ್ಜ್ ರೋಡ್ರಿಗೇಸ್ ತಿಳಿಸಿದ್ದಾರೆ. ರಾಷ್ಟೀಯ ತುರ್ತು ಪರಿಸ್ಥಿತಿಯ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು 7.2 ಮತ್ತು 7.5 ತೀವ್ರತೆಯ ಎರಡು ಪ್ರಬಲ ಭೂಕಂಪಗಳ ನಂತರ ವೆನೆಸುಲಾದಲ್ಲಿ ಇದುವರೆಗೆ 430 ಹಗುರದಿಂದ ಸಾಧಾರಣ ಪ್ರಮಾಣದ ಕಂಪನಗಳು ದಾಖಲಾಗಿವೆ ಎಂದಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನದಲ್ಲಿ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಪ್ರಕಾರ ಮೊದಲ 3 ವರ್ಷಗಳು ಸಂಪೂರ್ಣ ಆರೈಕೆ ಪರಿಕಲ್ಪನೆಯಡಿ ಈ ಕಾರ್ಯಕ್ರಮ ಜಾರಿಯಾಗಲಿದೆ. ಜನನದಿ

ಇಂದ 3 ವರ್ಷದೊಳಗಿನ ಮಕ್ಕಳಿಗೆ ಮನೆ ಹಾಗೂ ಸಮುದಾಯ ಆಧಾರಿತ ಸಮಗ್ರ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಈಗಿರುವ ಮನೆ ಆಧಾರಿತ ನವಜಾತ ಶಿಶು ಆರೈಕೆ ಮತ್ತು ಮಕ್ಕಳಿಗಾಗಿ ಮನೆ ಆಧಾರಿತ ಆರೈಕೆ ಕಾರ್ಯಕ್ರಮಗಳನ್ನು ವಿಲೀನಗೊಳಿಸಲಾಗುವುದು. ಎಫ್ಐಎಚ್ ಪ್ರೊ ಹಾಕಿ ಲೀಗ್ನಲ್ಲಿ ಭಾರತ ಪುರುಷರ ಹಾಕಿ ತಂಡ ಇಂಗ್ಲೆಂಡ್ ವಿರುದ್ಧ ಪಂದ್ಯದಲ್ಲಿ ಪೆನಾಲ್ಟಿ ಶೂಟೌಟ್ನಲ್ಲಿ 3-2 ಗೋಲುಗಳ ಅಂತರದಿಂದ ಗೆಲುವು ಸಾಧಿಸಿದೆ. ಲಂಡನ್ನಲ್ಲಿ ನಿನ್ನೆ ನಡೆದ ಪಂದ್ಯ ನಿಗದಿತ ಅವಧಿಯಲ್ಲಿ ಗೋಲುರಹಿತ ಡ್ರಾನಲ್ಲಿ ಅಂತ್ಯಗೊಂಡಿತು. ಹಾಕಿ ವಿಶ್ವಕಪ್ಗೆ ಮುನ್ನ ಎಫ್ಐಎಚ್ ಪ್ರೊ ಹಾಕಿ ಲೀಗ್ನಲ್ಲಿ ಭಾರತ ಆಡಿದ ಕೊನೆಯ ಪಂದ್ಯ ಇದಾಗಿತ್ತು. ಈ ಗೆಲುವು ತಂಡದ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿದೆ. ಫಿಫಾ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ಕೆನಡಾ ತಂಡ ದಕ್ಷಿಣ ಆಫ್ರಿಕಾವನ್ನು 1-0 ಗೋಲುಗಳಿಂದ ಮಣಿಸಿ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ತನ್ನ ಮೊದಲ ಗೆಲುವು ದಾಖಲಿಸಿದೆ. ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ನಡೆದ ಪಂದ್ಯದಲ್ಲಿ ಕೆನಡಾ ಸ್ಟೀಫನ್ ಯುಸ್ಟಾಕಿಯೊ ದ್ವಿತೀಯಾರ್ಧದಲ್ಲಿ ಹೆಚ್ಚುವರಿ ಅವಧಿಯ 2ನೇ ನಿಮಿಷದಲ್ಲಿ ನಿರ್ಣಾಯಕ ಗೋಲು ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೀಶೆಲ್ಸ್ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಯುಕೆ ಪ್ರವಾಸ ಸಂಪನ್ನಗೊಳಿಸಿ ಉನ್ನತ ಮಟ್ಟದ ನಿಯೋಗದೊಂದಿಗೆ ಗ್ರೀಸ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭೇಟಿ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ, ನಾಳೆಯಿಂದ ಮಾತುಕತೆ ಆರಂಭಿಸಲು ಸಹಮತ. ಎಫ್ಐಎಚ್ ಹಾಕಿ ಪ್ರೊ ಲೀಗ್ ಪೆನಾಲ್ಟಿ ಶೂಟೌಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ 3-2 ಗೋಲುಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ದಕ್ಷಿಣ ಆಫ್ರಿಕಾ ವಿರುದ್ಧ ಕೆನಡಾಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕೇಳಿ ಜಾಹೀರಾತು.
1: ಮನೆಯೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ.
5: ಅಮೃತಧಾರೆ ಕೋಟಿ ಜನುಮ ಜತೆಗಾತಿ.
4: ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷ ವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ. ಕೇಳಿ ಆನಂದಿಸಿ ಆಕಾಶವಾಣಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕೆಳಗರೆ ನಿಮ್ಮ ಸಲಹೆ, ಸೂಚನೆ, ಮೆಚ್ಚುಗೆ, ಅಭಿಪ್ರಾಯಗಳನ್ನು ಕನ್ನಡ ವಿವಿಧ ಭಾರತಿ @gmail.com ಕಳುಹಿಸಬಹುದು. ಹಾಗೆ ನಿಲಯ ನಿರ್ದೇಶಕರು ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು 560001 ಈ ವಿಳಾಸಕ್ಕೆ ಪತ್ರಗಳನ್ನು ಕೂಡ ನೀವು ಕಳುಹಿಸಿ ನಿಮ್ಮ ಸಲಹೆ ಸೂಚನೆಗಳನ್ನು ನೀಡಬಹುದು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ KS ನರಸಿಂಹಸ್ವಾಮಿಯವರ ಸಾಹಿತ್ಯವಿರುವಂತಹ ಈ ಭಾವಗೀತೆಯನ್ನು ಈಗ ಕೇಳಿ.

ಮುಂದಿನ ಭಾವಗೀತೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಸಾಹಿತ್ಯವಿರುವಂತಹ ಗೀತೆಗೆ ಧ್ವನಿಯಾಗಿದ್ದಾರೆ ನೀತು ನಾಗೇಂದ್ರ.

ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳನ್ನು ಕೇಳ್ತಾ ಸಾಗಿದ್ವಿ. ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಕೇಳಿ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ಭೋಪ ವೆಂಕಟೇಶ್ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ, ವಿವಿಧ ಭಾರತಿಗೆ ಶುಭೋದಯ. ಹಾಗೆ ಉಮೇಶ್ ಸಿರಿಗಿರಿಯಿಂದ, ಕೌಸಲ್ಯ ಅವರು ಬನಶಂಕರಿಯಿಂದ, ಹಾಗೆ ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪರುತಪ್ಪ ಹೂಗಾರ್ ಹಾಗೂ ಸಂಗಡಿಗರು, ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರು ಕಡಬಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಬಾಗನಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ ಗುಮಟಿ ಶುಭೋದಯ ನಮಸ್ಕಾರಗಳು ವಿವಿಧ ಭಾರತಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಶಾಂತ್ ಸಿಂಹ ಆರ್ಯನ್ ಧೀಮಂತ್ ಮಯೂರ ನಗರ ತುಮಕೂರಿನಿಂದ ಸಂದೇಶಗಳನ್ನು ಕಳಿಸಿದರೆ, ಹನುಮಂತಪ್ಪನವರು ಕೂಡ ಸಂದೇಶವನ್ನು ಕಳಿಸಿ ಶುಭೋದಯ ವಿವಿಧ ಭಾರತಿಗೆ ನಾದೋಪಾಸನೆಯಲ್ಲಿ ಮೂಡಿಬಂದಂತಹ ಎಲ್ಲ ಹಾಡುಗಳು ಇಷ್ಟವಾಯಿತು ಅಂತ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ರಾಮದಾಸ ಬಡಾವಣೆ ಚಿತ್ರದುರ್ಗದಿಂದ ಸುಂದರವಾದ ಹಾಡುಗಳನ್ನು ನಾದೋಪಾಸನೆಯಲ್ಲಿ ಪ್ರಸಾರ ಮಾಡಿದ್ರಿ. ಸುನಂದ ಗುಜ್ಜರ್, ಜನಾರ್ದನ ರಾವ್, ಮುರುಳಿ ಅನುಪಮ, ಕುಶಲ್ ಗುಜ್ಜರ್ ಅವರು ಹೇಳಿದರೆ, ಎನ್ಆರ್ ಕೃಷ್ಣಮೂರ್ತಿ ಅವರು ಅರಸೀಕೆರೆಯಿಂದ, ಮೂಡಿಬರುತ್ತಿರುವ ಭಕ್ತಿಯ ಆರಾಧನೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ರು. ಹಾಗೆ ಚನ್ನಪ್ಪ ಜೆಪಿನಗರ್, ಅಕ್ಕಮಹಾದೇವಿಯವರ ವಚನಗಳು ಬಹಳನೇ ಇಷ್ಟವಾಯಿತು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂಯಿಂದ, ದಿಲೀಪ್ ದೊಡ್ಡಮನೆಯವರು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೂಡಿಬಂದಂತಹ ಹಾಡುಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದರೆ, ಕಲಬುರಗಿ ಜಿಲ್ಲೆ ಕಡಗಂಜಿಯಿಂದ ಧರ್ಮಣ್ಣ ಧನ್ನಿ, ಸುಕನ್ಯಾ ಪ್ರಭಾಕರ್ ಅವರ ಕಂಠಸಿರಿಯಲ್ಲಿ ಮೂಡಿಬಂದ ಕೃಷ್ಣನ ಕುರಿತಾದ ಭಕ್ತಿಗೀತೆ ಸುಶ್ರಾವ್ಯವಾಗಿತ್ತು, ನಿಲಯಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಚಾಮರಾಜಪೇಟೆಯಿಂದ ಗಣೇಶನವರು ಶುಭ ಮುಂಜಾನೆ ವಿವಿಧ ಭಾರತಿಗೆ ಅಂತ ಸಂದೇಶವನ್ನು ಕಳಿಸಿಕೊಟ್ರೆ, ನಳಿನ ಲಂಕೇಶ್ ವಿಜಯನಗರದಿಂದ ನಿಲಯಕ್ಕೆ ಬೆಳಗಿನ ಸುಪ್ರಭಾತದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಚಂದುಲಾಲ್ ಅವರು ಎಲ್ಲ ಹಾಡುಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಇವತ್ತಿನ ನಾದೋಪಾಸನೆ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಬಸಯ್ಯ ಸ್ವಾಮಿ ಹಾಗೂ ಮನೆಯವರು, ಹಾಗೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ಮಂಡಿಕಲ್ ಕೃಪಾ ಉಮೇಶ್ ಅವರು ಕೂಡ ಬೆಳಗಿನ ನಾದೋಪಾಸನೆಯಲ್ಲಿ ಪ್ರಸಾರ ಮಾಡಿದ ಎಲ್ಲ ಭಕ್ತಿಗೀತೆಗಳು ನನಗೆ ತುಂಬ ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಗೀತಾ ಜೋಶಿಯವರು ಕೂಡ ಕಾರ್ಯಕ್ರಮಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ನಾದೋಪಾಸನೆಯಲ್ಲಿ ಮೂಡಿಬಂದಂತಹ ನಂದಿಯ ಕಥೆಯನ್ನು ಕುರಿತಾಗಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಕೇಳುಗರು. ಉಷಾ ಅವರು ಕೂಡ ಸಂದೇಶವನ್ನು ಕಳಿಸಿ ಕತೆ ಬಹಳನೇ ಇಷ್ಟವಾಯಿತು ಅಂತ ಹೇಳಿದ್ದಾರೆ. ಹಾಗೆ ಹುನ್ನೂರಲಿ ಅವರು ಕೂಡ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಸಾಕಷ್ಟು ಸಂದೇಶಗಳನ್ನು ನಮ್ಮ ಕೇಳುಗರು ಕಳಿಸಿಕೊಟ್ಟಿದ್ದಾರೆ. ಭಾವಗೀತೆಗಳನ್ನು ಮೆಚ್ಚಿ ಕಲಬುರಗಿ ಪದ್ಮನಾಭ್ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಲಕ್ಷ್ಮೀ ಅವರು ಕೂಡ ಕಾಯವಾಚ ಮನಸ ರತ್ನವೇ ಆಗಿದ್ದ ಸೇಡಿಯಾಪು ಅವರ ಧ್ವನಿಯನ್ನು ಕೇಳಿ ಬಹಳನೇ ಸಂತೋಷವಾಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ.

0: ಕಲ್ಪನೆಗೆ ಕನ್ನಡಿ
1: ಏನೀ ಕಲಾ ವಿಲಾಸ ಏನೀ ಮನೋವಿಕಾಸ
0: ಸೃಜನಶೀಲತೆಗೆ ಮುನ್ನುಡಿ
2: ಧನ್ಯನಾದೆ ಧನ್ಯನಾದೆ ಓಹೋಯ್ ಕೇಳಬೇಕಯ್ಯ
0: ಮನಸ್ಸಿನ ಸವಿನುಡಿ ರೇಡಿಯೋ
3: ಪರಂಪರೆ ಇದು ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡ ಹಾಡೋದು
0: ಏಕಾಂತದ ಮೆಲುಧ್ವನಿ ಸಂತೆಯಲ್ಲಿ ಮಾರ್ದನೆ
4: ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ
0: ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ
5: ಯಾವ ಊರಾಕೆ ನೀ ಮೈ ಕಾರ್ತಿ ನನಗತ್ಯಾವ ಮನಿ ಮನಿ ಆರ್ತಿ
0: ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು ಸೀಶೆಲ್ಸ್ ದೇಶದ ಸ್ವಾತಂತ್ರ್ಯದ 50ನೇ ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟೀಯ ದಿನಾಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡರು. ಆ ಮೂಲಕ ಐತಿಹಾಸಿಕ ಗೌರವಕ್ಕೆ ಪಾತ್ರರಾದ ಭಾರತದ ಮೊದಲ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಹಾರ್ಮುಸ್ ಜಲಸಂಧಿಯ ವಿವಾದ ಹಾಗೂ ಮಿಲಿಟರಿ ಸಂಘರ್ಷ ತಡೆಯುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಪರಸ್ಪರ ಮೇಲಿನ ದಾಳಿಗಳನ್ನು ನಿಲ್ಲಿಸಲು ಹಾಗೂ ನಾಳೆಯಿಂದ ಕತಾರ್ನ ದೋಹಾದಲ್ಲಿ ಮಾತುಕತೆ ಪುನರಾರಂಭಿಸಲು ಒಪ್ಪಿಕೊಂಡಿವೆ. ಕೊಯಮತ್ತೂರು ಲೋಕಮಾನ್ಯ ತಿಲಕ್ ಟರ್ಮಿನಸ್ ಕೊಯಮತ್ತೂರು ಎಕ್ಸ್ಪ್ರೆಸ್ ರೈಲು ಬೆಂಗಳೂರಿನ ಯಲಹಂಕ ರೈಲು ನಿಲ್ದಾಣದಲ್ಲಿ ಪ್ರಾಯೋಗಿಕ ನಿಲುಗಡೆಗೆ ರೈಲ್ವೆ ಮಂಡಳಿ ಅನುಮೋದಿಸಿದೆ. ಇಂದು ಯಲಹಂಕ ರೈಲು ನಿಲ್ದಾಣಕ್ಕೆ ರೈಲು ಆಗಮಿಸಲಿದ್ದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಸಿರು ನಿಶಾನೆ ತೋರಲಿದ್ದಾರೆ ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ಆಡಳಿತಾತ್ಮಕ ದತ್ತಾಂಶ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡೋಣ ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟೀಯ ಅಂಕಿಅಂಶ ದಿನ ಆಚರಿಸಲಾಗುತ್ತಿದೆ. ಅಂಕಿಅಂಶ ಮತ್ತು ಆರ್ಥಿಕ ಯೋಜನೆ ಪ್ರವರ್ತಕ ಪ್ರೊಫೆಸರ್ ಪ್ರಶಾಂತ ಚಂದ್ರ ಮಹಾಲನೋಬಿಸ್ ಅವರ ಜನ್ಮದಿನದ ಸ್ಮರಣಾರ್ಥ ಇಂದು ರಾಷ್ಟೀಯ ಅಂಕಿಅಂಶ ದಿನ ಆಚರಿಸಲಾಗುತ್ತಿದೆ. ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಯಶಸ್ವಿಯಾಗಿ ನಡೆದಿದ್ದು 97.2% ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಇಲಾಖೆ ತಿಳಿಸಿದೆ. ಎಫ್ಐಎಚ್ ಪ್ರೋ ಹಾಕಿ ಲೀಗ್ನಲ್ಲಿ ಭಾರತ ಪುರುಷರ ಹಾಕಿ ತಂಡ ಇಂಗ್ಲೆಂಡ್ ವಿರುದ್ದದ ಪಂದ್ಯದಲ್ಲಿ ಪೆನಾಲ್ಟಿ ಶೂಟೌಟ್ನಲ್ಲಿ 3-2 ಗೋಲುಗಳ ಅಂತರದಿಂದ ಗೆಲುವು ಸಾಧಿಸಿದೆ. ಲಂಡನ್ನಲ್ಲಿ ನಿನ್ನೆ ನಡೆದ ಪಂದ್ಯವು ನಿಗದಿತ ಅವಧಿಯಲ್ಲಿ ಗೋಲುರಹಿತ ಡ್ರಾದಲ್ಲಿ ಅಂತ್ಯಗೊಂಡಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ

0: ಫುಡ್ ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತು.

0: ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

8:05:34 ಸಮಯ ಆಗಿದೆ ಕೇಳುಗರೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಬಹಳಷ್ಟು ಸಂದೇಶಗಳು ಬಂದಿದೆ. ನಾಗರತ್ನ ಅವರು ರಾಜಾಜಿನಗರದಿಂದ ಭಾವಗೀತೆ ಕೇಳಿ ಮನಸ್ಸು ಕಡಲಾಗಿ ಹರಿಯಿತು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಮಡಿಕೇರಿಯಿಂದ ಜಯ ಭಟ್ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಗಗನ್ ರಾಜ್ಕುಮಾರ್ ಮಾರಿಕಣಿವೆ ಹಿರಿಯೂರು ತಾಲೂಕಿನಿಂದ ಭಾವಗೀತೆಗಳನ್ನು ಮೆಚ್ಚಿ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದರೆ ಬಿಂದುಮತಿ ಅವರು ಶ್ರೀಯುತ ಸಿಡಿಯಾಪು ಕೃಷ್ಣ ಭಟ್ಟರ ಮಾತು ಕೇಳಿ ಆನಂದವಾಯಿತು, ಮುಂಜಾನೆ ಮಂಜೆಲ್ಲ ಚಂದಾಗೈತಿ ಭಾವಗೀತೆ ಆಲಿಸಿ ಮನಸ್ಸು ಉಲ್ಲಾಸ ಆಯಿತು ಅಂತ ಸಂದೇಶವನ್ನು ಕಳಿಸಿಕೊಟ್ರೆ ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಹೇಮಾ ಶಶಿಕುಮಾರ್ ಅವರು, ಗೀತಾ ಜೋಶಿ ಅವರು, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ಪುಷ್ಪಾ ಶಾನುಭೋಗರವರು ಗದ್ದಗದಿಂದ, ರಾಮಮೂರ್ತಿಯವರು, ಹಾಗೆ ಇವರ್ಯಾರು ಇವರ ಹೆಸರು ವಿಶ್ವಾಸ್ ಅವರು ಸಂದೇಶಗಳನ್ನು ಕಳಿಸಿ ಕಾರ್ಯಕ್ರಮವೆಲ್ಲ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸೋಮವಾರದ ಬೆಳಗಿನ ಪ್ರಸಾರದಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಒಂದು ಸಿನಿಮಾ ಕಥೆ ಚಿತ್ರದ ಗೀತೆಯನ್ನು ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಇಂಥ ಚಂದವಾದ ಗೀತೆ ನಬಿಯಾರ್ ಛಾಯಾ ಅವರ ಧ್ವನಿಯಲ್ಲಿ ಕೇಳಿದ್ವಿಯಲ್ಲ ಕೇಳುಗರೆ. ಇವತ್ತು ಜಾಗತಿಕವಾಗಿ ರಾಷ್ಟ್ರೀಯ ಕ್ಯಾಮರಾ ದಿನ ಅಂತ ಆಚರಿಸಲಾಗುತ್ತೆ. ಜೂನ್ 29 ರಾಷ್ಟ್ರೀಯ ಕ್ಯಾಮರಾ ದಿನ ಅಂತೆ, ಹೌದಲ್ವಾ? ಕ್ಯಾಮರಾ ಅನ್ನುವಂಥದ್ದು ಈಗ ನಮ್ಮ ಜೀವನದ ಅವಿಭಾಜ್ಯ ಅಂಗವೇ ಆಗಿ ಹೋಗಿದೆ. ಆದರೆ ಕ್ಯಾಮರಾವೇ ಇಲ್ಲದಂತಹ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಆಗುವಂತಹ ಅತ್ಯಮೂಲ್ಯ ಕ್ಷಣಗಳು, ಮದುವೆಯೋ ಸಮಾರಂಭಗಳೋ ಏನೇ ಇರಬಹುದು, ಅವುಗಳನ್ನು ಸೆರೆ ಹಿಡಿಯುವುದಕ್ಕಾಗಿ ಯಾವುದೇ ಉಪಕರಣಗಳು ಆಗ ಇರಲಿಲ್ಲ. ಅಂಥ ಸಮಯದಲ್ಲಿ ಮೂಡಿಬಂದಂಥದ್ದು ಕ್ಯಾಮರಾ ಅಬ್ಸ್ಕುರಾ ಅನ್ನುವಂತಹ ಒಂದು ಉಪಕರಣ. ಒಂದು ಕತ್ತಲೆ ಕೋಣೆಯ ಸಣ್ಣ ರಂಧ್ರದ ಮೂಲಕ ಹೊರಗಿನ ಮೆಳಕು ಪ್ರವೇಶಿಸಿ ಎದುರಿನ ಗೋಡೆಯ ಮೇಲೆ ತಲೆ ಕೆಳಗಾದ ಚಿತ್ರವನ್ನು ಮೂಡಿಸುವ ತಂತ್ರಜ್ಞಾನ ಅದಾಗಿತ್ತು. ಅದಾದ ನಂತರ ಕಾಯಂ ಚಿತ್ರ ಆವಿಷ್ಕಾರವಾಯಿತು. ನಂತರ 1888 ಆದದ್ದೇ ಕೋಡ್ಯಾಕ್ ಕ್ರಾಂತಿ, ಅಂದರೆ ನಾವೇನು ಹೇಳ್ತೀವಲ್ಲ ಕೋಡ್ಯಾಕ್ ಕ್ಯಾಮರಾ, ಅದನ್ನು ಬಿಡುಗಡೆ ಮಾಡ್ತಾರೆ. ಬಟನ್ ಒತ್ತಿ ಬಾಕಿದ್ದನ್ನು ನಾವು ನೋಡಿಕೊಳ್ತೇವೆ ಅನ್ನುವಂತಹ ಒಂದು ಸ್ಲೋಗನ್ನೊಂದಿಗೆ ಈ ಕ್ಯಾಮರಾ ಸಾಮಾನ್ಯ ಜನರಿಗೂ ಕೂಡ ತಲುಪತ್ತೆ. ಅದಾದ ನಂತರ 2000 ನಂತರ ಡಿಜಿಟಲ್ ಮತ್ತು ಸ್ಮಾರ್ಟ್ಫೋನ್ ಯುಗ ಆರಂಭಗೊಳ್ಳುತ್ತೆ. ಪ್ರತಿ ಫೋನ್ನಲ್ಲೂ ಕ್ಯಾಮರಾದ ಆವಿಷ್ಕಾರವಾಗಿತ್ತು. ಎಲ್ಲರಿಗೂ ಅದು ಗೊತ್ತಿರುವಂತಹ ವಿಷಯವೇ. ಎಂಟು ಗಂಟೆ 15 ನಿಮಿಷಕ್ಕೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವನ್ನು ಆಲಿಸುವಿರಿ. ಕೇಳಿ ಕೆಚ್ಚಿನಾದ ಚಿತ್ರದ ಗೀತೆಯನ್ನು. ಚಿತ್ರ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಇರುವಂತಹ ಗೀತೆ.

0: ಗಾಯವ. ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ದಿನ ವಿಶೇಷಗಳನ್ನು ನೋಡೋ ಸಮಯ ಈಗ. ಕೇಳ್ಗೊರೆ, ಇಂದು ರಾಷ್ಟ್ರೀಯ ಸಾಂಖ್ಯಿಕ ದಿನ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ. ಭಾರತದಲ್ಲಿ ಪ್ರತಿ ವರ್ಷ ಜೂನ್ 29 ರಾಷ್ಟ್ರೀಯ ಸಾಂಖ್ಯಿಕ ದಿನವನ್ನು ಆಚರಿಸಲಾಗುತ್ತೆ. ಯಾತಕ್ಕಾಗಿ ಈ ದಿನವನ್ನು ಆಚರಿಸ್ತೇವೆ ಅಂತ ನೋಡೋದಾದರೆ, ಭಾರತದ ಪ್ರಸಿದ್ಧ ಸಂಖ್ಯಾಶಾಸ್ತ್ರಜ್ಞ ಮತ್ತು ಯೋಜನಾ ತಜ್ಞರಾದ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಲನೋಬಿಸ್ ಅವರ ಜನ್ಮದಿನದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಕೇಳಿ ಕೆಎ ಚಿತ್ರದ ಗೀತೆಯನ್ನು ಗಣೇಶ್ ನಾರಾಯಣನ್ ಅವರ ಧ್ವನಿಯಲ್ಲಿ, ಪಾಂಚಜನ್ಯ ಅವರ ಸಾಹಿತ್ಯ ಹಾಗೂ ಆರ್ ಎಸ್ ಗಣೇಶ್ ನಾರಾಯಣನ್ ಅವರ ಸಂಗೀತ.

ಸಮಯ 8:42:22 ಕೆಳಗರೆ, ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಯಾರು ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ತಿದ್ದಾರೆ ಅಂತ ನೋಡೋದಾದರೆ, ರಚನಾ ದಶರಥ್ ಅವರು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವಂತಹ ಯುವ ನಟಿ ಅಂತಲೇ ಹೇಳ್ಬೋದು. ಇವರು 1993 June 29 ಬೆಂಗಳೂರಿನಲ್ಲಿ ಜನಿಸ್ತಾರೆ. ಸಮರ್ಥ, ಅಭಿಸಾರಿಕೆ, ನಮ್ಗಣಿ, ಬಿ ಕಾಂಪಾಸ್ ಅಂತಹ ಕನ್ನಡ ಚಿತ್ರ ಚಲನಚಿತ್ರಗಳಲ್ಲಿ ತಮ್ಮ ನಟನೆಯನ್ನು ಸಾಬೀತು ಮಾಡಿದ್ದಾರೆ ನಟಿ ರಚನಾ ದಶರಥ್. ಇಂದು ಅವರ ಜನ್ಮದಿನ. ಈಗ ಕೇಳಿ ಅವರದೇ ಚಿತ್ರ, ಅಭಿಸಾರಿಕೆ ಚಿತ್ರದಿಂದ ಅಜಯ್ ವಾರಿಯರ್ ಹಾಗೂ ಅನುರಾಧ ಭಟ್ ಅವರು ಧ್ವನಿಯಾಗಿರುವಂತಹ ಹಾಡಿಗೆ, ಚಿನ್ಮಯ್ ಅವರ ಸಾಹಿತ್ಯ ಹಾಗೂ ಬಿ ಕೃಪಾಕರಣ್ ಅವರ ಸಂಗೀತ ಇರುವಂತಹ ಈ ಗೀತೆ.

ಕೇಳ್ತಾ ಇದ್ದೀರಿ ಮದುವೆ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಎ ಎಸ್ ರಾಜ್ಕುಮಾರ್ ಅವರ ಸಂಗೀತ ಇರುವಂತಹ ಈ ಗೀತೆಗೆ ವಿ ಮನೋಹರ್ ಅವರ ಸಾಹಿತ್ಯವಿದೆ.

ಕೇಳಿದ್ರೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು, ಚಿತ್ರಗೀತೆಗಳು ಹಾಗೂ ದಿನ ವಿಶೇಷಗಳನ್ನು ಇಷ್ಟು ಹೊತ್ತು ಆಲಿಸಿದಿರಿ. ನಿಮ್ಮೆಲ್ಲರ ಸಂದೇಶಗಳು ನಮ್ಮತ್ತ ಬಂದಿವೆ. ಅವುಗಳ ಕಡೆಗೆ ಒಮ್ಮೆ ಗಮನ ಹರಿಸುವುದಾದರೆ, ಅರುಣಾ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರೋಡ್ನಿಂದ ನಾದೋಪಾಸನೆಯಲ್ಲಿ ಮೂಡಿಬಂತಹ ಭಕ್ತಿಗೀತೆಗಳು ಹಾಗೆ ನಂದಿಯ ಕತೆ ಬಹಳನೇ ಇಷ್ಟವಾಯಿತು ಅಂತ ಹೇಳಿದರೆ, ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಹಾಗೂ ಚಂದ್ರಶೇಖರ್ ಅವರು ಬೀದರ್ ಗಣೇಶ ನಗರದಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ನಿರ್ಮಲಾ ಅವರು ಕೂಡ ಬೆಳಗ್ಗಿನಿಂದ ಕಾರ್ಯಕ್ರಮಗಳನ್ನು ಮೆಚ್ಚಿ ಸಾಕಷ್ಟು ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ರಾಜು ರತ್ನ ಹಾಗೂ ಪೂರ್ಣಿಮಾ, ಪೂಜಾ ವರ್ಣಿಕ, ರಾಜಾಜಿನಗರ, ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು ಅಂತ ತಮ್ಮ ಸಂದೇಶವನ್ನು ಕಳುಹಿಸಿದರೆ, ತೀರ್ಥೇಶ ಚನ್ನಪಟ್ಟಣದಿಂದ, ನಮ್ಮ ನೆಚ್ಚಿನ ಆಕಾಶವಾಣಿ ನಿತ್ಯದ ಸಂಗಾತಿಗೆ ಬೆಳಗಿನ ಶುಭ ಮುಂಜಾನೆ ಅಂತ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ಭಾಗ್ಯ ಸುರೇಂದ್ರ, ಹೂವಿನ ಹೊಳೆ, ಶುಭೋದಯ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು ಅಂತ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ

ತುಂಬು ಹೃದಯದ ಧನ್ಯವಾದಗಳು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕಂಠಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಧ್ವನಿಯಾಗಿರುವಂತಹ ಹಾಡಿಗೆ ಸಾಹಿತ್ಯ ಕವಿರಾಜ್, ಸಂಗೀತ ಗುರುಕಿರಣ್.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು.
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
2: ಪ್ರತಿ ಬೆಳಿಗ್ಗೆ 10:02 ಗಂಟೆಗೆ ಓಲ್ಡ್ ಇಸ್ ಗೋಲ್ಡ್,
0: ಹಾಗೂ ಸಂಜೆ 5:02 ಗಂಟೆಗೆ

ನಮಸ್ಕಾರ, ಸ್ವಾಗತ ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗರಿಗೆ. ಸಮಯ 9:02 ಆಗಿದೆ. ಇನ್ನೀಗ ಕಾರ್ಯಕ್ರಮ ಇಂದಿನ ವಿಶೇಷ. ಶುಭೋದಯ ಕರ್ನಾಟಕದಲ್ಲಿ ಕೆಲವಷ್ಟು ದಿನ ವಿಶೇಷಗಳನ್ನು ನೋಡಿದ್ವಿ ಸ್ನೇಹಿತರೆ. ಇವತ್ತು ಮತ್ತೂ ಒಂದು ವಿಶೇಷವಾದಂತಹ ದಿನ. ಏನಪ್ಪ ಅದು ಅಂತ ಕೇಳ್ತೀರಾ? ಇಂದು ಅಂತಾರಾಷ್ಟ್ರೀಯ ಉಷ್ಣವಲಯದ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ದ ಟ್ರಾಪಿಕ್ಸ್. ವಿಶ್ವಸಂಸ್ಥೆಯು ಜೂನ್ 29 ಈ ದಿನವನ್ನು ಅಂತಾರಾಷ್ಟ್ರೀಯ ಉಷ್ಣವಲಯ ದಿನ ಅಂತ ಘೋಷಿಸಿದೆ. ಇಂದು ಅಂತಾರಾಷ್ಟ್ರೀಯ ಉಷ್ಣವಲಯದ ದಿನ. ಕೆಳಗರೆ ಈ ದಿನದ ಉದ್ದೇಶ, ಮಹತ್ವ, ಇದರ ಇತಿಹಾಸ ಎಲ್ಲವನ್ನು ಮುಂದೆ ಹಾಡುಗಳನ್ನು ಕೇಳ್ತಾ ಅದರ ಬಗ್ಗೆ ತಿಳ್ಕೊಳ್ತಾ ಸಾಗೋಣ. ಕೇಳಿ ಓಮಲ್ಲಿಗೆ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್.

ಚುಕ್ಕಿ ಚಂದ್ರಮ ಚಿತ್ರದ ಗೀತೆಗೆ ಸಾಹಿತ್ಯ ದೊಡ್ಡರಂಗೇಗೌಡರು ಹಾಗೂ ಉಪೇಂದ್ರ ಕುಮಾರ್ ಅವರ ಸಂಗೀತವಿದ್ದಂತಹ ಈ ಗೀತೆಗೆ ತನಿಯಾಗಿದ್ದರು ತಿಲಕವತಿ ಹಾಗೂ ಸೌಮ್ಯ ಅವರು. ಜೂನ್ 29 ಈ ದಿನ ಅಂತಾರಾಷ್ಟ್ರೀಯ ಉಷ್ಣವಲಯದ ದಿನ. ಭೂಮಿಯ ಮೇಲಿನ ಉಷ್ಣವಲಯದ ಪ್ರದೇಶಗಳು ಎದುರಿಸುತ್ತಿರುವಂತಹ ಸವಾಲುಗಳು, ಪರಿಸರ ವೈವಿಧ್ಯತೆ ಮತ್ತು ಅಲ್ಲಿನ ಅಭಿವೃದ್ಧಿಯ ಅವಕಾಶಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ವಿಶ್ವಸಂಸ್ಥೆಯು ಈ ದಿನವನ್ನು ಘೋಷಣೆ ಮಾಡಿತು. ಈ ದಿನದ ಇತಿಹಾಸವನ್ನು ನೋಡುವುದಾದರೆ 2014 ಜೂನ್ 29 ಜಗತ್ತಿನ 12 ಪ್ರಮುಖ ಸಂಶೋಧನಾ ಸಂಸ್ಥೆಗಳು ಸೇರಿ ಸ್ಟೇಟ್ ಆಫ್ ದಿ ಟ್ರಾಪಿಕ್ಸ್ ಎಂಬ ಮಹತ್ವದ ವರದಿಯನ್ನು ಬಿಡುಗಡೆ ಮಾಡುತ್ತೆ. ಈ ವರದಿಯು ಉಷ್ಣವಲಯದ ಪ್ರದೇಶಗಳು ಎದುರಿಸುತ್ತಿರುವಂತಹ ಸವಾಲುಗಳ ಮೇಲೆ ಬೆಳಕನ್ನು ಚೆಲ್ಲಿತ್ತು. ನಂತರ 2 ವರ್ಷಗಳಾದ ನಂತರ 2016 ವಿಶ್ವಸಂಸ್ಥೆಯ ಮಹಾಸಭೆಯು ಜೂನ್ 29 ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಉಷ್ಣವಲಯದ ದಿನ ಎಂದು ಘೋಷಣೆ ಮಾಡಿತು. ಮುಂದೆ ಕೇಳೋಣ ಊರ್ವಶಿ ಚಿತ್ರದ ಗೀತೆಯನ್ನು ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ. ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್.

ಕೇಳ್ತಾ ಇದ್ದೀರಿ ಕನ್ನೀರಿ ಕನ್ನೀರಿ ಚಿತ್ರದ ಗೀತೆಯನ್ನ ಸಚಿನ್ ಅರಬಳ್ಳಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಸಾಹಿತ್ಯ ರಾಮಯ್ಯ ಕೋಟಿಗನಹಳ್ಳಿ, ಸಂಗೀತ ಕದ್ರಿ ಮಣಿಕಂಠ.

ಹೌದಲ್ವಾ ಕೇಳಿದ್ರೆ? ಮಾನವ ಆಧುನಿಕತೆ ಅನ್ನುವಂತಹ ಗೀಳಿಗೆ ಬಿದ್ದು ಗಿಡ ಮರ ಪ್ರಾಣಿ ಪಕ್ಷಿಗಳಿಗೆ ಕುತ್ತಾಗ್ತಾ ಇದ್ದಾನೆ. ಇಂದು ಅಂತಾರಾಷ್ಟ್ರೀಯ ಉಷ್ಣವಲಯದ ದಿನ. ನಮ್ಮ ಭೂಮಿಯ ಮಧ್ಯ ರೇಖೆಯ ಪ್ರದೇಶಗಳನ್ನೇ ಉಷ್ಣವಲಯಗಳು ಅಂತ ಹೇಳ್ತೇವೆ. ಭಾರತ ಕೂಡ ಬಹುಭಾಗ ಈ ವಲಯದಲ್ಲೇ ಬರುತ್ತೆ. ಉಷ್ಣವಲಯ ಜಗತ್ತಿಗೆ ಎಷ್ಟು ಮುಖ್ಯವೋ ಅಷ್ಟೇ ಅಪಾಯದಲ್ಲೂ ಇದೆ. ಕಾರಣಗಳು ಈ ದಿನವನ್ನು ಆಚರಿಸುವುದಕ್ಕಾಗಿ ಯಾವ್ಯಾವ

ಅಂತ ನೋಡೋದಾದರೆ ಜಗತ್ತಿನ ಒಟ್ಟು ಜೀವ ವೈವಿಧ್ಯತೆಯಲ್ಲಿ ಸುಮಾರು 80% ಜೀವ ಸಂಕುಲಗಳು ಈ ಉಷ್ಣವಲಯದ ಕಾಡುಗಳಲ್ಲೇ ಕಾಣ್ತವೆ. ಅಮೆಜಾನ್ ಕಾಡುಗಳಿರ್ಬೋದು ಅಥವಾ ನಮ್ಮ ಪಶ್ಚಿಮ ಘಟ್ಟಗಳಿರ್ಬೋದು ಇದಕ್ಕೆ ಉತ್ತಮ ಉದಾಹರಣೆಯಾಗುತ್ತೆ. ಹಾಗೆಯೇ ಜಗತ್ತಿನ ಅತಿ ಹೆಚ್ಚು ವೈವಿಧ್ಯಮಯ ಭಾಷೆಗಳು, ಸ್ಥಳೀಯ ಬುಡಕಟ್ಟು ಸಂಸ್ಕೃತಿಗಳು ಈ ವಲಯದಲ್ಲೇ ಜೀವಂತವಾಗಿವೆ. ಆದರೆ ಮಾನವನ ನಿರಂತರ ಶೋಷಣೆ ಕಾಡುಗಳ ಮೇಲೆ ಆಗುತ್ತಿರುವ ಕಾರಣ ಜಾಗತಿಕ ತಾಪಮಾನ ಏರಿಕೆ, ಅರಣ್ಯನಾಶ, ನಗರೀಕರಣ ಮತ್ತು ಬಡತನದಂತಹ ಸಮಸ್ಯೆಗಳಿಂದಾಗಿ ಉಷ್ಣವಲಯದ ಕಾಡುಗಳು ಮತ್ತು ಅಲ್ಲಿನ ಜೀವ ಸಂಕುಲಗಳು ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಹೋಗ್ತಾ ಇದೆ. ಮುಂದಿನ ಅನಾಹುತಗಳನ್ನು ತಪ್ಪಿಸುವ ಸಲುವಾಗಿ ವಿಶ್ವಸಂಸ್ಥೆಯು ಈ ದಿನವನ್ನು ಅಂತಾರಾಷ್ಟ್ರೀಯ ಉಷ್ಣವಲಯದ ದಿನ ಅಂತ ಘೋಷಿಸಿದೆ. ಕೇಳೋಣ ಪ್ರತಾಪ್ ಚಿತ್ರದ ಗೀತೆಯನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್ ಅವರ ಅವರು ಧ್ವನಿಯಾಗಿರುವಂತಹ ಈ ಹಾಡಿಗೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಮಲೆಯ ಮಾರುತ ಚಿತ್ರದ ಗೀತೆಯನ್ನ ಕೆಜೆ ಜೇಸುದಾಸ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ವಿಜಯ ಭಾಸ್ಕರ್ ಅವರ ಸಂಗೀತವಿದ್ದಂತಹ ಗೀತೆ ಇದಾಗಿತ್ತು. ಸಮಯ 9:36 ಕೇಳುಗರೆ. ಕಾರ್ಯಕ್ರಮ ಇಂದಿನ ವಿಶೇಷ. ಅಂತಾರಾಷ್ಟ್ರೀಯ ಉಷ್ಣವಲಯದ ದಿನದ ಕುರಿತಾಗಿ ಮಾತಾಡ್ತಾ ಸಾಕ್ತಾ ಇದ್ವಿ. ನಮ್ಮ ಸುತ್ತಮುತ್ತಲು ಇರುವಂತಹ ಜೀವ ಸಂಕುಲಗಳ ಸಂರಕ್ಷಣೆಗಾಗಿ ಈ ದಿನ ಅತಿ ಮುಖ್ಯ ಆಗತ್ತೆ. ಜಗತ್ತಿನ ಒಟ್ಟು ಜನಸಂಖ್ಯೆಯ ಸುಮಾರು 40%ಕ್ಕೂ ಹೆಚ್ಚು ಜನ ಉಷ್ಣವಲಯದ ದೇಶಗಳಲ್ಲೇ ವಾಸಿಸ್ತಾ ಇದ್ದಾರೆ. ಈ ವಲಯದ ಪರಿಸರ ಹದಗೆಟ್ಟರೆ ಅದು ನೇರವಾಗಿ ಕೋಟ್ಯಾಂತರ ಜನರ ಬದುಕಿನ ಮೇಲೆ ಪರಿಣಾಮ ಬೀಳ್ತದೆ. ಆ ಕೋಟ್ಯಾಂತರ ಜನರಲ್ಲಿ ನಾವು ನೀವು ಕೂಡ ಭಾಗಿಯಾಗ್ತೇವೆ. ಹಾಗಾಗಿ ನಮ್ಮ ನಿತ್ಯದ ಜೀವನದಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಮಾಡ್ತಾ ಸಾಗಿದರೆ ನಮ್ಮದೊಂದು ಅಳಿಲು ಸೇವೆ ಅನ್ನೋ ಥರ ನಾವೊಂದು ಸಣ್ಣ ಹೆಜ್ಜೆಯನ್ನು ಇಟ್ಟರೆ ಬಹಳ ಒಳ್ಳೆಯದು ಅಲ್ವಾ? ಏನು ಮಾಡ್ಬೋದು ನಾವು? ಸಾಂಪ್ರದಾಯಿಕ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗೆ ಆದ್ಯತೆಯನ್ನು ಕೊಡ್ಬೋದು. ಅತಿ ಹೆಚ್ಚು ನೀರು ಬೇಡುವ ಬೆಳೆಗಳಿಗಿಂತ ಕಡಿಮೆ ನೀರಿನಲ್ಲಿ ಮತ್ತು ಹೆಚ್ಚು ಉಷ್ಣಾಂಶವನ್ನು ತಡೆದುಕೊಳ್ಳುವ ರಾಗಿ, ನವಣೆ, ಸಾಮೆ ಇಂತಹ ಸಿರಿಧಾನ್ಯಗಳ ಬೆಳೆಗೆ ಹೆಚ್ಚಿನ ಮಹತ್ವವನ್ನು ನೀಡಬಹುದು. ಹಾಗೆಯೇ ಜಲಮೂಲಗಳ ಪುನರುಜ್ಜೀವನ ಮತ್ತು ಮಳೆ ನೀರು ಕೊಯ್ಲು ಈ ವಿಧಾನವನ್ನು ಕೂಡ ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೋದು. ಇನ್ನು ಅರಣ್ಯೀಕರಣ, ಹಾಗೆ ಪರಿಸರ ಸ್ನೇಹಿಯಾಗಿ ಬದುಕುವಂಥದ್ದು. ಒಮ್ಮೆ ಬಳಸಿ ಬಿಸಾಡುವಂತಹ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಬಟ್ಟೆ ಬ್ಯಾಗ್ ಹಾಗೂ ಸ್ಟೀಲ್ ಪಾತ್ರೆಗಳನ್ನು ಬಳಸುವ ರೂಢಿ ಮಾಡಿಕೊಳ್ತಾ ಹೋದರೆ ನಾವು ಕೂಡ ಈ ಒಂದು ಕಾರ್ಯಕ್ಕೆ ಕೈಜೋಡಿಸಿದ ಹಾಗೆ ಆಗ್ತದೆ. ಮುಂದೆ ಕೇಳೋಣ ರಾಗ ಚಿತ್ರದ ಗೀತೆಯನ್ನು. ಹರಿಚರಣ್ ಹಾಗೂ ಇಂದೂರು ನಾಗರಾಜ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ ಹಾಗೂ ಅರ್ಜುನ್ ಜನ್ಯ ಅವರ ಸಂಗೀತವಿರುವಂತಹ ಗೀತೆ

ಹೀಗೆ ಜಗತ್ತಿನ ಏರುತ್ತಿರುವ ತಾಪಮಾನಕ್ಕೆ ನಾವು ಕೊಡುವಂತಹ ಕೊಡುಗೆಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ನಾವು ಬಳಸ್ತಾ ಇದ್ದಂತಹ ಫ್ಯಾನ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಅವುಗಳ ಬಳಕೆ ಇಲ್ಲದಿರುವಂತಹ ಸಂದರ್ಭದಲ್ಲಿ ಆದಷ್ಟು ಅವುಗಳನ್ನು ಆಫ್, ಸ್ವಿಚ್ಚನ್ನು ಆಫ್ ಮಾಡಿ ಹೋಗುವಂಥದ್ದು. ಇದರಿಂದ ವಿದ್ಯುತ್ ಉಳಿತಾಯ ಕೂಡ ಆಗ್ತದೆ. ಎಲ್ ಇ ಡಿ ಬಲ್ಬ್ಗಳ ಬಳಕೆಯತ್ತ ನಾವು ಗಮನವನ್ನು ಹರಿಸ್ಬೋದು. ಹಾಗೆಯೇ ಹಸಿರು ಇಂಧನದ ಕಡೆಗೆ ಹೆಜ್ಜೆಯನ್ನು ಹಾಕುವಂಥದ್ದು. ಇನ್ನು ದೈನಂದಿನ ಜೀವನದಲ್ಲಿ ಈಗಾಗಲೇ ಹೇಳಿದಾಗೆ ಪರಿಸರ ಸ್ನೇಹಿ ಆಗಿ ಪ್ಲಾಸ್ಟಿಕ್ಗಳನ್ನು ಕಡಿಮೆ ಬಳಸುವಂಥದ್ದು. ಹಾಗೆಯೇ ಕಾಗದದ ಬಳಕೆಯನ್ನು ಕಡಿಮೆ ಮಾಡ್ಬೋದು. ಇಂಥ ಚಿಕ್ಕ ಪುಟ್ಟ ಬದಲಾವಣೆಗಳು ಬಹಳನೇ ಸಹಕಾರಿಯಾಗಿದೆ. ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಆಗಬೇಕಂತ ಇಲ್ಲ. ನಮ್ಮ ಒಂದು ಸಣ್ಣ ಸ್ವಿಚ್ ಆಫ್ ಅಥವಾ ಒಂದು ಪ್ಲಾಸ್ಟಿಕ್ ಕಪ್ ನಿರಾಕರಿಸುವ ನಿರ್ಧಾರ ಕೂಡ ಭೂಮಿಯ ರಕ್ಷಣೆಗೆ ದೊಡ್ಡ ಕೊಡುಗೆಯನ್ನು ನೀಡಬಹುದು. ಹಾಗಾಗಿ ನಮ್ಮ ಪ್ರಕೃತಿಯ ಈ ಹಸಿರು ರಕ್ಷಾ ಕವಚವನ್ನು ಕಾಪಾಡಿಕೊಳ್ಳುವುದು ಕೇವಲ ಆಯಾ ದೇಶಗಳ ಜವಾಬ್ದಾರಿಯಲ್ಲ, ಇಡೀ ಮಾನವ ಕುಲದ ಕರ್ತವ್ಯ ಎಂಬುದನ್ನು ನೆನಪಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಉಷ್ಣವಲಯದ ದಿನದ ಕುರಿತಾಗಿ ಮಾತಾಡ್ತಾ ಸಾಗಿದ್ವಿ. ಕಾರ್ಯಕ್ರಮವನ್ನು ಮೆಚ್ಚಿ ಸಾಕಷ್ಟು ನಮ್ಮ ಸ್ನೇಹಿತರು ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ.

ರಾಜಕುಮಾರ ರುಕ್ಮಿಣಿ ಕುಂಬಾರ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು, ಹಾಗೆ ನಾಗರಾಳ ವೆಂಕಟೇಶ್ ಬೀಳಗಿ ತಾಲೂಕಿನಿಂದ, ಇನ್ನು ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಹಾಗೆ ಜೋಗದ ಜಲಪಾತ ಹಾಡು ಕೇಳಿ ಬಹಳ ಖುಷಿಯಾಯಿತು. ಈ ಜಲಪಾತವನ್ನು ಎಷ್ಟು ನೋಡಿದರೂ ಸಾಲದು ಅಂತ ರತ್ನ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ ರಾಜಾಜಿನಗರದಿಂದ. ಹಾಗೆ ನಿರ್ಮಲ ಅವರು ಕೂಡ ಹಾಡುಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸುಜಾತ ಆರ್ ಗಣೇಶ್, ಲಿಖಿತ ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್, ವಿಮರ್ಶ್ ರಾಜಾಜಿನಗರದಿಂದ, ಎಲ್ಲ ಹಾಡುಗಳು ಬಹಳನೇ ಇಷ್ಟ ಆಯಿತು ಅಂತ ಮಂಜುನಾಥ್ ಅವರು ಕಲ್ಲತುಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಅಥಣಿಯಿಂದ ಚಂದ್ರಕಾಂತ್ ಅವರು ಕೂಡ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಈಗ ಕೇಳಿ ನಿರ್ಣಯ ಚಿತ್ರದ ಗೀತೆ, ಎಲ್ಎನ್ ಶಾಸ್ತ್ರಿ ಹಾಗೂ ಸುಜಾತ ದತ್ ಅವರ ಧ್ವನಿಯಲ್ಲಿ, ಜೈನ್ ಭರತ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತವಿರುವಂತಹ ಈ ಗೀತೆ.

ಮುಖ್ಯಾಂಶಗಳು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನದಲ್ಲಿ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಅಮೆರಿಕದ ವಾಷಿಂಗ್ಟನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ, ವಾಣಿಜ್ಯ ಇಲಾಖೆ ಹಾಗೂ ಡುಪಾಂಟ್ ಸರ್ಕಲ್ ಬಿಸಿನೆಸ್ ಇಂಪ್ರೂವ್ಮೆಂಟ್ ಡಿಸ್ಟ್ರಿಕ್ಟ್ ಸಹಯೋಗದೊಂದಿಗೆ ವಾರ್ಷಿಕ ಮಾವಿನ ಹಣ್ಣು ಉತ್ಸವವನ್ನು ಆಯೋಜಿಸಿತು. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಬೆಂಗಳೂರಿನಲ್ಲಿಂದು ರಾಜ್ಯದಲ್ಲೇ ಕೈಗೊಳ್ಳಲಾಗಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಕುರಿತು ಮಾಹಿತಿ ಹಂಚಿಕೊಳ್ಳಲು ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ಜುಲೈ 1ರಂದು ಪತ್ರಿಕಾ ದಿನಾಚರಣೆ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ವೇಳೆ ಈ ಡಿಜಿಟಲ್ ಯುಗದಲ್ಲಿ ನಿಜವಾದ ಪತ್ರಕರ್ತರು ಯಾರು ಎಂಬ ವಿಷಯದ ಕುರಿತು ಸಂವಾದ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಲಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 300 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮೇಲ್ಸೇತುವೆಯ 7 ಕಾಮಗಾರಿಗಳನ್ನು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಅನುದಾನ ಮಂಜೂರಾಗಿದ್ದು ಶೀಘ್ರ ಎಲ್ಲ ಕಾಮಗಾರಿಗಳು ಆರಂಭವಾಗಲಿವೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಕರಾಚಿಯಲ್ಲಿ ಇತ್ತೀಚೆಗೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪಾಕಿಸ್ತಾನ ಮಾಡಿರುವ ಎಲ್ಲ ಆರೋಪಗಳನ್ನು ಭಾರತ ಸ್ಪಷ್ಟವಾಗಿ ತಿರಸ್ಕರಿಸಿದ್ದು ಅವುಗಳನ್ನು ಸಂಪೂರ್ಣ ಆಧಾರರಹಿತ ಎಂದು ಕರೆದಿದೆ. ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಶಿವಮೊಗ್ಗ ಯೋಧಾಸ್ ತಂಡದ ಎದುರು 8 ವಿಕೆಟ್ಗಳ ಜಯ ದಾಖಲಿಸಿತು. ಮಳೆಯ ಹಿನ್ನೆಲೆಯಲ್ಲಿ ಪಂದ್ಯವನ್ನು 17 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಫಿಫಾ ವಿಶ್ವಕಪ್ನ ನಾಕೌಟ್ ಹಂತದಲ್ಲಿ ಕೆನಡಾ ತಂಡ ದಕ್ಷಿಣ ಆಫ್ರಿಕಾವನ್ನು 1-0 ಗೋಲುಗಳಿಂದ ಮಣಿಸಿ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ತನ್ನ ಮೊದಲ ಗೆಲುವು ದಾಖಲಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಸಮಯ 10:05 ಕೇಳುಗರೆ. ಸೋಮವಾರದ ಬೆಳಕಿನ ಪ್ರಸಾರದಲ್ಲಿ ಇನ್ನೀಗ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮ.

ಹೌದು ಗೊತ್ತಿದೆ, ನಮ್ಮೆಲ್ಲ ಕೇಳುಗರು ಈ ಹೊತ್ತಿಗಾಗಿ ಬೆಳಕಿನಿಂದ ಕಾಯ್ತಾ ಇದ್ದೀರಾ ಅಂತ. ಖಂಡಿತವಾಗಿ ನಿಮಗೆ ನಿರಾಶೆ ಮಾಡೋದಿಲ್ಲ. ಸುಮಧುರವಾದ ಹಳೆಯ ಕನ್ನಡ ಚಿತ್ರಗೀತೆಗಳು ನಿಮಗಾಗಿ ತಯಾರಾಗಿದೆ ನಮ್ಮ ಪ್ಲೇಲಿಸ್ಟ್. 1978 ತೆರೆ ಕಂಡಂತಹ ಚಿತ್ರಗಳಿಂದ ಆಯ್ದ ಗೀತೆಗಳನ್ನು ಇಂದು ಕೇಳೋಣ ಸ್ನೇಹಿತರೆ. ಮೊದಲಿಗೆ ಕೇಳಿ ಪ್ರತಿಮಾ ಚಿತ್ರದ ಗೀತೆ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಎಂ ಬಾಬು ನರೇಂದ್ರ ಅವರ ಸಾಹಿತ್ಯ, ಖಾನು ಘೋಷ್ ಅವರ ಸಂಗೀತವಿರುವಂತಹ ಈ ಗೀತೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 10:15 ಹಳೆಯ ಸಮುದ್ರ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಸುಮಧುರವಾದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಸಾಕಷ್ಟು ಸಂದೇಶಗಳು ನಮ್ಮ ಕೇಳುವರು ಕಳಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಸಂದೇಶಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನೋಡೋಣ. ಈಗ ಕೇಳಿ 1978 ತೆರೆ ಕಂಡಂತಹ ಸುಳಿ ಚಿತ್ರದ ಗೀತೆ. ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಸಾಹಿತ್ಯ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್. ಮೊದಲನೇ ಹಾಡಾಗಿ ಮೂಡಿ ಬರ್ತಾ ಇದೆ. ತದನಂತರದಲ್ಲಿ ಫೋನಿಕ್ಸ್ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ.

ಮುಂದಿನ ಗೀತೆ ಮಧುರ ಸಂಗಮ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಹಾಗೆ ವಾಣಿ ಜಯರಾಮ್ ಅವರು ಕೂಡ ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಸಾಹಿತ್ಯ ವಿಜಯ ನರಸಿಂಹ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆ.

0: ಸಮಯ 10:27 ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
1: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು, ಕ್ಲೀನಿಂಗು ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
5: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
4: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ OTPಗಳು ಬರ್ತಾ ಇದೆ. ಯಾರ್ಯಾರೋ OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
5: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, OTP ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
6: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಚಿತ್ತಿಗೂ ಚಿಂತೆ. ಚಿತ್ರದಿಂದ ಕೆಜೆ ಜೇಸುದಾಸ್ ಹಾಗೂ ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ, ಎಸ್ ರಾಮಸ್ವಾಮಿ ಅವರ ಸಾಹಿತ್ಯ, ಬಿಜಿ ರಾಮನಾಥ್ ಅವರ ಸಂಗೀತ ಇರುವಂತಹ ಗೀತೆ ಮೊದಲನೆಯದಾಗಿ ಕೇಳ್ತೀರಿ. ತದನಂತರದಲ್ಲಿ ದೇವದಾಸಿ ಚಿತ್ರದಿಂದ ವಾಣಿ ಜಯರಾಮ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಸಂಗೀತ ಜಿ ಕೆ ವೆಂಕಟೇಶ್.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಮಯ 10:37 ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮುಂದೆ ಕೇಳಿ ಹೊಂಬಿಸಿಲು ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಸಾಹಿತ್ಯ ಗೀತಪ್ರಿಯ, ಸಂಗೀತ ರಾಜನ್ ನಾಗೇಂದ್ರ.

ನೀನೇ ಅಂದವ ನೋಡಬೇಕು.

ಮೊಗ್ಗು ಹಿಗ್ಗಿದಂತೆ, ಹೂವು ಕಂಪು ಚೆಲ್ಲಿದಂತೆ, ಎಲ್ಲ ಹೆಣ್ಣು ಹಣ್ಣಿನಂತೆ, ಆಸೆ ಭಾಷೆ ತಿನ್ನದಂತೆ, ನಿನ್ನೆ ನಿನ್ನೆ ನಿನ್ನೆ ನಿನ್ನೆ ಅಂದವ ನೋಡಬೇಕು ಕಣ್ಣು.

ಧರ್ಮ ಚಿತ್ರದ ಗೀತೆಯನ್ನ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿದ್ರಿ. ಸಾಹಿತ್ಯ ಚಿ ಉದಯಶಂಕರ್ ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆ ಇದಾಗಿತ್ತು. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ವಂಶಜ್ಯೋತಿ ಚಿತ್ರದಿಂದ ಎಸ್ ಜಾನಕಿ ಹಾಗೂ ಸಂಗಡಿಗರು ಧ್ವನಿಯಾಗಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಈ ಗೀತೆ.

ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿ ಮಧುರ ಸಂಗಮ ಚಿತ್ರದಿಂದ ಕಣಕಾಲ್ ಪ್ರಭಾಕರ ಶಾಸ್ತ್ರಿ ಅವರ ಸಾಹಿತ್ಯ ರಾಜನ್ ನಾಗೇಂದ್ರ ಅವರ ಸಂಗೀತವಿರುವಂತಹ ಗೀತೆ.

ಹತ್ತು ಗಂಟೆಯಿಂದ 11 ಗಂಟೆಯವರೆಗೂ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಸಮುದ್ರ ಕನ್ನಡ ಚಿತ್ರಗೀತೆಗಳನ್ನು ನಮ್ಮೆಲ್ಲ ಕೇಳುಗರು ಮೆಚ್ಚಿ ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಸಾಕಷ್ಟು ಸಂದೇಶಗಳು ಬಂದಿದೆ, ಓದ್ತಾ ಹೋದರೆ ಸಮಯ ನಿಜವಾಗಲೂ ಸಾಕಾಗಲಿಕ್ಕಿಲ್ಲ. ಸಂದೇಶ ಕಳುಹಿಸಿದಂತಹ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಧನ್ಯವಾದ.

ಗಳು ಹಾಗೆ ಬೆಳಗ್ಗಿನಿಂದ ಪ್ರಸಾರವನ್ನ ಆಲಿಸ್ತಾ ಸಂದೇಶ ಕಳಿಸದಿದ್ದರೂ ಕಾರ್ಯಕ್ರಮವನ್ನ ಕೇಳಿದಂತಹ ನಮ್ಮೆಲ್ಲ ಪ್ರೀತಿಯ ನಿತ್ಯದ ಕೇಳುಗರಿಗೆ ತುಂಬ ಹೃದಯದ ಧನ್ಯವಾದಗಳು. ಓಲ್ಡೀಸ್ ಗೋಲ್ಡ್ನ ಕೊನೆಯ ಹಾಡು ಪ್ರಸಾರ ಆಗ್ತಾ ಇದೆ. ಬಲು ಅಪರೂಪ ನಮ್ಮ ಜೋಡಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪ್ರಿ ಬಿ ಶ್ರೀನಿವಾಸ್, ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಸಹರ ರಾಮ್ಲಾಲ್ ಅವರ ಸಂಗೀತವಿರುವಂತಹ ಈ ಗೀತೆ ಪ್ರಸಾರದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲಿ ಗೆಳತಿ ಅಖಿಲ. ಕೇಳುಗರೆ, ಸದಾ ಖುಷಿಯಾಗಿರಿ, ನಗ್ತಾ ಇರಿ. ಮತ್ತೊಮ್ಮೆ ಇನ್ನೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.

0: ಜೋಡಿ ಜೋಡಿ ನಮ್ಮ ಕೈ ಚಳಕ ಎಲ್ಲ ನೋಡಿ ನೋಡಿ ನೋಡಿ
1: ತಗ ತಗ ದುಮ್ ದುಮ್ ತಗ ತಗ ದುಮ್ ದುಮ್ ತಗ ತಗ ದುಮ್ ದುಮ್ ತಗ ತಗ ದುಮ್ ದುಮ್ ತಗ ತಗ ದುಮ್ ದುಮ್ ತಗ ತಗ ದುಮ್ ದುಮ್
0: ಬಲ್ಲು ಅಪರೂಪ ನಮ್ಮ ಜೋಡಿ ಜೋಡಿ ಜೋಡಿ ನಮ್ಮ ಕೈ ಚಳಕ.

0: ಇಲ್ಲೆಲ್ಲೂ ಇಲ್ಲ ನನ್ನಂಥ ಮಾತುಗಾರ, ಊರಲ್ಲೇ ಇಲ್ಲ.
1: ನನ್ನಂಥ ಕುಳ್ಳ ಭೂಮಿಲೆ ಇಲ್ಲ,
0: ನನ್ನಂಥ ಭಾರಿ ಕಳ್ಳ ಇನ್ನೂ ಹುಟ್ಟಿಲ್ಲ.

0: ಮೇಲೆ ಚಿಂತೆ ಏಕೆ, ನುಗ್ಗುಕ್ಕೆ ಇನ್ನು ಧೈರ್ಯ ಬೇಕೆ,
1: ಭಾಷೋಣವೇನು ಹೇಳು ಪುಳ್ಳಪ್ಪ, ಭಾಷು ಭಾಷು
0: ಚಚ್ಚೋಣವೇನು ಹೇಳು ಪುಳ್ಳಪ್ಪ,
1: ಭಾಷೋಣವೇನು ಹೇಳು ಕುಳ್ಳಪ್ಪ,
0: ಚಚ್ಚೋಣವೇನು ಹೇಳು.
2: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯ ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು 2026 ಎರಡನೇ ರಕ್ಷಣಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾರತದ ಸಶಸ್ತ್ರ ಪಡೆಗಳು ಪೊಲೀಸ್ ಪಡೆಗಳಿಗೆ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 1994 ಯಮುನಾ ನದಿ ನೀರು ಹಂಚಿಕೆ ಒಪ್ಪಂದದ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ರಾಜಸ್ಥಾನ ಮತ್ತು ಹರಿಯಾಣ ರಾಜ್ಯಗಳು ಪರಸ್ಪರ ಒಮ್ಮತಕ್ಕೆ ಬಂದಿದ್ದು ಇಂದು ನವದೆಹಲಿಯ ಕರ್ತವ್ಯ ಭವನದಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ ಮತ್ತು ಸಿಆರ್ ಪಾಟೀಲ್ ಅವರ ಸಮ್ಮುಖದಲ್ಲಿ ಅಧಿಕೃತ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಲಾಗಿದೆ. ಅರುಣಾಚಲ ಪ್ರದೇಶದ ಗುಡ್ಡಗಾಡು ಪ್ರದೇಶಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಗಾಯ್ ನದಿಯ ಮೇಲ್ಭಾಗದಲ್ಲಿ ತಾತ್ಕಾಲಿಕವಾಗಿ ನದಿಯ ಹರಿವು ತಡೆಯಲ್ಪಟ್ಟಿದ್ದು ಇದರಿಂದಾಗಿ ಅಸ್ಸಾಂನ ಧೇಮಾಜಿ ಜಿಲ್ಲೆಯಲ್ಲಿ ಭೀಕರ ಪ್ರವಾಹದ ಭೀತಿ ಎದುರಾಗಿದೆ. ಭಾರೀ ಮಳೆಯಿಂದಾಗಿ ಸಂಭವಿಸಿದ ಬೃಹತ್ ಭೂಕುಸಿತವೇ ಈ ನದಿಯ ನೀರು ಸ್ತಬ್ಧಗೊಳ್ಳಲು ಕಾರಣ ಎಂದು ನಂಬಲಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಎರಡು ದಿನಗಳ ಅಂತರ ವಿಭಾಗೀಯ ಸಾಂಸ್ಕೃತಿಕ ಉತ್ಸವ ಬಿಸಿಯೋತ್ಸವ 3.0ಗೆ ಇಂದು ಚಾಲನೆ ನೀಡಲಿದೆ. ಉತ್ಸವದ ಭಾಗವಾಗಿ ಸಂಗೀತ, ನೃತ್ಯ, ಚಿತ್ರಕಲೆ, ನಾಟಕ, ರಂಗೋಲಿ, ವಸ್ತ್ರವಿನ್ಯಾಸ ಪ್ರದರ್ಶನ ಸ್ಪರ್ಧೆಗಳು ನಡೆಯಲಿವೆ. ಬಾಗಲಕೋಟೆ ನವನಗರದ ಘಟಕ 2ರಲ್ಲಿ 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾದ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ ಮೇಟಿ ಲೋಕಾರ್ಪಣೆಗೊಳಿಸಿದರು. ಆಲಮಟ್ಟಿ ಜಲಾಶಯದ ಹಿನ್ನೀರಿನಿಂದ ಮುಳುಗಡೆಯಾದ ಸಂತ್ರಸ್ತರಿಗಾಗಿ ಘಟಕ 2ರಲ್ಲಿ ನಿವೇಶನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 64 ಅಂಕಗಳ ಇಳಿಕೆಯೊಂದಿಗೆ 77,048 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 17 ಅಂಕಗಳ ಏರಿಕೆಯ ನಂತರ 24,070 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 20 ಪೈಸೆ ಏರಿಕೆಯೊಂದಿಗೆ 94.25 ರೂಪಾಯಿಯಷ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11:04:36. ಈ ಸಮಯ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳ ಸಮಯ. ಈ ಸೂಪರ್ ಹಿಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನು ಕೇಳೋದಕ್ಕೆ ಆರಂಭ ಮಾಡೋಣ. ಗೀತೆಯನ್ನು ಕೇಳೋದಕ್ಕೆ ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದನ್ನು ಕೇಳಿ ಬಹಳ ಖುಷಿ.

ನಿಮ್ಮೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಇನ್ನು 25 ನಿಮಿಷಗಳ ಕಾಲ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಕೇಳ್ತಾ ಸಾಕ್ತೀರಾ ಸ್ನೇಹಿತರೆ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಒಂದು ಸರಳ ವಿರಳ ಪ್ರೇಮ ಕಥೆ, ಅರ್ಮಾನ್ ಮಲಿಕ್ ಅವರ ಗಾಯನ, ಸಿದ್ದು ಕೋಡಿಪುರ ಮತ್ತು ಸುನಿ ಅವರ ರಚನೆ, ವೀರ್ ಸಮರ್ಥ್ ಅವರ ಸಂಗೀತ.

ಟಗರು ಚಿತ್ರದ ಗೀತೆ ಇದು. ಸಿದ್ಧಾರ್ಥ್ ಬೆಳ್ಮಣ್ಣವರ ಗಾಯನ, ಜೈನ್ ಕಾಯ್ಕಿಣಿಯವರ ರಚನೆ, ಚರಣ್ ರಾಜ್ ಅವರ ಸಂಗೀತ.

ಕಾರ್ಯಕ್ರಮದ ಗೀತೆಗಳನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಮೆಚ್ಚುಗೆ ಸಂದೇಶ ಹಾಗೆ ವೆಲ್ಕಮ್ ಸಂದೇಶಗಳನ್ನೆಲ್ಲ ಖಂಡಿತ ನಾನು ನೋಡ್ತೀನಿ ಸ್ನೇಹಿತರೆ ಕೆಲವೇ ಸಮಯದಲ್ಲಿ.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 11:30:25. ಈ ಸಮಯ ಕಲಾಭಾರತಿ ಕಾರ್ಯಕ್ರಮದ ಸಮಯ. ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಕಲಾಭಾರತಿ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ? ಸಾಧಕರನ್ನು ಕರೆದು ತಂದು ಆ ಸಾಧಕರ ಕುರಿತು ಮಾತನಾಡ್ತಾ ಗೀತೆಗಳನ್ನು ಕೇಳ್ತಾ ಸಾಗೋದೆ ಕಲಾಭಾರತಿ ಕಾರ್ಯಕ್ರಮ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಯಾವ ಅತಿಥಿಯನ್ನು ಕರೆದು ತಂದಿದ್ದೀನಿ ಅಂತ ಗೆಸ್ ಮಾಡ್ತಾ ಇರಿ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆನ ನೋಟ್ ಮಾಡಿಟ್ಕೊಳ್ಳಿ, 9483091029. ಮತ್ತೊಮ್ಮೆ ಹೇಳ್ತೀನಿ, 9483091029. ಇನ್ನು ಇಂದಿನ ಕಾರ್ಯಕ್ರಮದ ಅತಿಥಿ ಯಾರಿರ್ಬೋದು ಅಂತ ಗೆಸ್ ಮಾಡ್ತಾ ಇದ್ರಲ್ವಾ? ಸೊ ಮೊಬೈಲನ್ನು ಕೈಯಲ್ಲಿ ತೆಗೆದುಕೊಳ್ಳಿ, ಹಾಗೆ ನಮ್ಮ ಕಾರ್ಯಕ್ರಮವನ್ನು ಕೇಳ್ತೀರಿ. ಒಂದು ವಾಯ್ಸನ್ನು ಕೇಳಿಸ್ತೀನಿ, ಅಲ್ಲಿ ವಾಯ್ಸಲ್ಲಿ ಬರುವಂಥ ಮೂರು ವಾಯ್ಸ್ನಲ್ಲಿ ಒಂದು ವಾಯ್ಸಲ್ಲಿರುವಂತಹ ಕಲಾವಿದರು ಇಂದಿನ ಕಾರ್ಯಕ್ರಮದ ಅತಿಥಿ. ಗೆಸ್ ಮಾಡಿ ಯಾರಿದು ಅಂತ.
1: ಇವನು ನಾನು ಹೈಸ್ಕೂಲಿಂದ ಹೋಗೋ ಬರೋ ಫ್ರೆಂಡ್ಸ್.
2: ನಿನ್ನ ಹೊಗಳಿಕೆ ಬಾಲು, ನಿನ್ ನಿಜವಾಗ್ಲೂ ತುಂಬಾ ಅದೃಷ್ಟವಂತ.
1: ಲೋ ಹರೀಶ, ನಾಳೆ ನಮ್ಮ ಪಾರ್ಟಿಲಿ ಹಿಂದೆ ಹಾಡ್ಕೊಣ.
0: ಎಲ್ಲ ನಗ್ನಗ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ. ಯಾರಿದು, ಯಾವ ಚಿತ್ರದ್ದು ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಎಸ್, ನಿಮಗೆ ಸರಿಯಿದೆ, ಬಂಧನ ಚಿತ್ರದ ಒಂದು ಟ್ರ್ಯಾಕ್ ಇದು. ಅವರ ಮಾತುಗಳನ್ನು ಕೇಳಿದ್ರಿ, ಅಲ್ಲಿ ಸುಹಾಸಿನಿ ಅವರು, ವಿಷ್ಣುವರ್ಧನ್ ಅವರು, ಜೈ ಜಗದೀಶ್ ಅವರಿದ್ದರು. ಅಲ್ಲಿದ್ದಂತಹ ಬಾಲು, ಬಾಲು ಇಂದಿನ ಕಾರ್ಯಕ್ರಮದ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿದ್ದಾರೆ. ಅವರು ಇಂದು ಅವರ ಜನ್ಮದಿನ. ಮೊದಲನೇದಾಗಿ ಅವರಿಗೆ, ಜೈ ಜಗದೀಶ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ, ಅವರು ನೂರಾರು ಕಾಲ ಆಯುರಾರೋಗ್ಯವನ್ನು ಕೊಟ್ಟು ದೇವರು ಕಾಪಾಡಲಿ ಅಂತ ಆಶಿಸ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಅವರ ಕುರಿತಾದ ಮಾತುಗಳೊಂದಿಗೆ ಸಾಗೋಣ. ನೀವು ಜೊತೆಲಿರ್ತೀರಲ್ವಾ? ಕೆಲವು ಸ್ನೇಹಿತರು ವಾಯ್ಸ್ ಕೇಳಿಸ್ತಾ ಇದ್ದಂಗೆ ಗೆಸ್ ಮಾಡಿ ಕಳಿಸಿದ್ರು. ಅವರ ಹೆಸರನ್ನು ಒಮ್ಮೆ ನೋಡ್ಬೋಣ. ಯಾರಿದು? ರತ್ನ ಅವರು ಬೆಂಗಳೂರಿನಿಂದ, ಹಾಗೆ ಮಾಲಾ ಮಾಚನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಂಜುಳಾ ಶೇಖರ್ ಅವರು ಯಲಹಂಕದಿಂದ ಸಂದೇಶವನ್ನು ಕಳಿಸಿ ಗೆಸ್ ಮಾಡಿದರು. ಪ್ರವೀಣ್ ಹೊಸಕೋಟೆ ನವೋದಯ ನಗರ ಬೆಂಗಳೂರಿನಿಂದ ಸರಿಯಾದ ಗೆಸ್ಸನ್ನು ಮಾಡಿ ಸಂದೇಶವನ್ನು ಕಳಿಸಿದರು. ನಿಮ್ಮೆಲ್ಲರ ಗೆಸ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಅವರ ಗೀತೆಗಳನ್ನು ಕೇಳ್ತಾ ಸಾಗೋಣ, ಹಾಗೆ ಮಾತುಕತೆಯೆಲ್ಲ ಮುಂದುವರಿಯುತ್ತೆ.

ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಜಯಜಗದೀಶ್ ಅವರ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಅಂಬರೀಷ್ ಅವರಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಎಷ್ಟು ಜೋವೆಲ್ ಆಗಿರ್ತಾರೆ, ಎಲ್ಲರನ್ನೂ ನಗಿಸ್ತಾರೆ, ಅವರ ಕಾರಲ್ಲಿ ಡ್ರೈವ್ ಮಾಡೋಕೆ ಕುಂತು ಅಂದರೆ ಎಲ್ಲರನ್ನೂ ಎದುರಿಸ್ತಾರೆ. ಆ ರೀತಿ ಮಾಡ್ತಾ ಇದ್ರಂತೆ, ಅಷ್ಟು ಸ್ಪೀಡಾಗಿ ಗಾಡಿ ಓಡಿಸ್ತಾ ಇದ್ರಂತೆ. ಹಾಗೆ ಒಮ್ಮೆ ಜಯಜಗದೀಶ್ ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಶೂಟಿಂಗ್ ಸ್ಥಳಕ್ಕೆ ಕಾರಲ್ಲಿ ಹೋಗುವಾಗ ಪ್ರಾಯಶಃ ಚಿಕ್ಕಮಗಳೂರು ಅನಿಸುತ್ತೆ, ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದರಿಂದ ಜಯಜಗದೀಶ್ ಅವರು ಹೆದರ್ಕೊಂತಾರೆ, ಎಲ್ಲಪ್ಪ ನನ್ನ ಕೈಲಾಗಲ್ಲ, ನಾನು ಕಾರಲ್ಲಿ ಇಳಿದು ಬಸ್ಸಲ್ಲಿ ಬರ್ತೀನಿ, ನೀನು ಹೋಗು ಅಂದ್ಬಿಟ್ಟು ಅರ್ಧ ದಾರಿಯಲ್ಲಿ ಇಳ್ಕೊತಾರೆ. ಅಂಬರೀಷ್ ಅವರು ಪುಕ್ಲ ಅಂದ್ಬಿಟ್ಟು ರೇಗಿಸ್ಬಿಟ್ಟು ಹೋಗಿರ್ತಾರೆ. ಇದು ಅವರ ಮನಸ್ಸಲ್ಲಿರುತ್ತೆ, ಜಯಜಗದೀಶ್ ಅವರ ಮನಸ್ಸಲ್ಲಿ. ಏನು ಮಾಡಿದ್ರು ಅಂಬರೀಷ್ ಅವ್ರಿಗೆ ಅವರದೇ ರೀತಿಯಲ್ಲಿ ಸಿಡನ್ನ ತೀರಿಸ್ಕೊಳ್ಳೋಕ್ಕೆ ಅನ್ನೋದನ್ನು ಹೇಳ್ತೀನಿ. ಗೆಸ್ ಮಾಡ್ತೀರಿ ಏನು ಮಾಡಿದರು ಅವರು ಅಂತ. ಹಾಗೆ ಪುಟ್ಟಣ್ಣ ಕಣಗಲ್ ಅವರ ಎಲ್ಲ ಸಿನಿಮಾಗಳಲ್ಲೂ ಜಯಜಗದೀಶ್ ಅವರು ಆಗ ಕಾಣಿಸ್ಕೊತಾ ಇದ್ರು. ವಿಶೇಷವಾಗಿ ಪಡುವರಳ್ಳಿ ಪಾಂಡವರು, ಹಾಗೆ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರಗಳಲ್ಲಿನ ಪಾತ್ರಗಳು, ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದಲ್ಲಿನ ಪಾತ್ರಗಳಂತೂ ಅದ್ಭುತವಾದ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಅವರು. ಪುಟ್ಟಣ್ಣ ಕಣಗಲ್ ಅವ್ರಿಗೆ ಜಯಜಗದೀಶ್ ಅವರು ಇರಲೇಬೇಕಾಗಿತ್ತು. ಹಾಗೆ ಅವರ ಮಾನಸ ಸರೋವರ ಚಿತ್ರದಲ್ಲೂ ಸಹ ಒಂದು ಪಾತ್ರವನ್ನು ಇವರು ನಿಭಾಯಿಸಿದ್ದಾರೆ. ಸುಂದರವಾದ ಮುಖ, ನಾಯಕನಾಗಬೇಕಾಗಿರುವಂತಹ ಮುಖ, ಎಷ್ಟು ಸುಂದರವಾಗಿದ್ದಾರೆ ಅಂದರೆ ಈಗಲೂ ಸಹ ಅವರ ಮುಖದಲ್ಲಿರುವಂತಹ ಆ ಚಾರ್ಮ್ ಕಡಿಮೆ ಆಗಿಲ್ಲ. ಆದರೆ ಅವರು ಎಂತಹ ಶ್ರೇಷ್ಠ ನಟ ಅಂತ ಅಂದರೆ, ಅವರು ಏನಾದರೂ ಖಳನಟನ ಪಾತ್ರ ಮಾಡಿದ್ರೆ ಇವನಿಗಿಂತ ಕೆಟ್ಟವನು ಇರೋದಕ್ಕೆ ಸಾಧ್ಯನೇ ಇಲ್ಲವಪ್ಪ ಅನ್ನಷ್ಟು ಮಟ್ಟಕ್ಕೆ ಅವರ ಪಾತ್ರಗಳನ್ನು ನಿಭಾಯಿಸ್ತಾ ಇದ್ರು. ಅಷ್ಟು ಸುಂದರವಾದ ಮುಖದಲ್ಲಿ ಇಂತಹ ಖಳನ ಪಾತ್ರವನ್ನು ನೋಡೋದಕ್ಕೆ ಹೇಗೆ ಸಾಧ್ಯ ಅಂತ ಅಂದರೆ, ಎಗೇನ್ ಒಬ್ಬ ಶ್ರೇಷ್ಠ ನಟನ ಒಂದು ನಟನ ಶೈಲಿ ಅದು ಅಂದರೆ ತಪ್ಪಾಗಲಾರದು. ಮುಂದೆ ಮತ್ತಷ್ಟು ಮಾತುಕತೆ ಇದೆ, ವಿಶೇಷವಾದ ಮಾತುಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಈ ಒಂದು ಗೀತೆಯನ್ನು ಕೇಳಿ. ಹಾಗೆಯೇ ಅಂಬರೀಷ್ ಅವ್ರಿಗೆ ಏನು ಮಾಡಿದ್ರು ಇವರು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ. ಈ ಗೀತೆಯನ್ನು ಕೇಳಿ ಬನ್ನಿ.

ಹಿರಿಯ ನಟ ಜೈ ಜಗದೀಶ್ ಅವರ ಜನ್ಮದಿನದ ಶುಭ ದಿನ ಎಂದು ಅವರ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಈಗಾಗಲೇ ನಿಮಗೆ ಒಂದು ಮಾತನ್ನು ಹೇಳಿದೆ, ಅಂಬರೀಷ್ ಅವ್ರಿಗೆ ಇವ್ರು ಏನು ಮಾಡಿದರು ಅಂತ. ಕನ್ನಡ ಚಿತ್ರರಂಗದಲ್ಲಿ ಪ್ರಾಯಶಃ ಲೈಸೆನ್ಸ್ಡ್ ಪೈಲಟ್ ಅಂತ ಯಾರಾದರೂ ಇದ್ದರೆ ಅದು ಕಂಪ್ಲೀಟ್ ಮಾಡಲಿಲ್ಲ ಅಂತ ಹೇಳ್ತಾರೆ. ಆದರೆ ಫ್ಲೈಟನ್ನು ಚಲಾಯಿಸೋಕೆ ಬರ್ತಿದ್ದಂತಹ ಏಕೈಕ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತ ಅಂದರೆ ಅದು ಜೈ ಜಗದೀಶ್ ಅವರು. ಅಂಬರೀಷ್ ಅವರೇನೋ ಭೂಮಿ ಮೇಲೆ ಕಾರನ್ನು ರಾಕೆಟ್ ಥರ ಫ್ಲೈಟ್ ಥರ ಓಡಿಸಿ ಜೈ ಜಗದೀಶ್ ಅವ್ರಿಗೆ ಎದುರಿಸಿದರೆ, ಅವರು ಫ್ಲೈಟನ್ನೇ ಫ್ಲೈಟ್ ಥರ ಓಡಿಸಿ ಅಂಬರೀಷ್ ಅವ್ರಿಗೆ ಎದುರಿಸಿದ್ರಂತೆ. ಒಮ್ಮೆ ಅವರು ಟ್ರೈನಿಂಗನ್ನು ತೆಗೆದುಕೊಳ್ತಿದ್ದಂಥ ಸಂದರ್ಭದಲ್ಲಿ ಅಂಬರೀಷ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಪಾ ನಾನು ಈ ರೀತಿಯಾಗಿ ಫ್ಲೈಟ್ ಓಡಿಸ್ತೀನಿ ನೋಡುವಂತೆ ಅಂದ್ಬಿಟ್ಟು. ಅಂಬರೀಷ್ ಅವರು ಏನಕ್ಕೂ ಕೇರ್ ಮಾಡ್ತಿರಲಿಲ್ಲ, ಸರಿ ನಡಿ ಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾರೆ. ಒಮ್ಮೆ ಹಾಗೆ ಫ್ಲೈಟಲ್ಲಿ ಹೋಗ್ತಾ, ಗೊತ್ತಲ್ಲ ಫ್ಲೈಟ್ ಅವರೆಲ್ಲ ಹೇಗೆಲ್ಲ ಪೈಲಟ್ಗಳು ಹೇಗೆಲ್ಲ ಓಡಿಸ್ತಾರೆ ಅಂತ, ಒಂದಷ್ಟು ಟ್ವಿಸ್ಟು ಟರ್ನ್ಸ್ ಎಲ್ಲ ಮಾಡಿದ ತಕ್ಷಣ ಅಂಬರೀಷ್ ಅವರು ಅಲ್ಲೇ ಎದುರುಕೊಂಡು, ಏ ನಿಲ್ಸ್ಬಿಡಪ್ಪ ನನ್ನ ಕೈಲಾಗಲ್ಲ ಇನ್ನು ಅಂತ ಹೇಳಿ ಕೆಳಗಡೆ ಇಳಿದು ಹೋಗ್ಬಿಟ್ರಂತೆ. ಆ ರೀತಿಯಾಗಿ ಅಂಬರೀಷ್ ಅವರನ್ನು ಇವರು ಮೊದಲನೇ ಬಾರಿ ಒಮ್ಮೆ ಎದುರಿಸಿದ್ರು ಅಂದರೆ ಈ ಥರ ಇನ್ಯಾರು ಇಲ್ಲ ಅಂದರೆ ತಪ್ಪಾಗಲಾರ್ದು. ಹಾಗೆ ಇವರು ಎಷ್ಟು ಉತ್ತಮ ನಟ ಅನ್ನೋದಕ್ಕೆ ಅಂಬರೀಷ್ ಅವರಿಗೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಅವರ ಕುರಿತು ನಾವು ಒಂದು ಸಾಧಕರಿಗೆ ಸನ್ಮಾನ ಮಾಡುವ ಮತ್ತು ಅವರ ಲೈಫನ್ನು ಅವರೇ ತಿರುಗಿ ನೋಡುವಂತಹ ಕಾರ್ಯಕ್ರಮದಲ್ಲಿ ಅವರ ಕುರಿತು ಮಾತನಾಡುವಾಗ ಇವರು ಬಂದು ಅಂಬರೀಷ್ ಅವ್ರ ಬಗ್ಗೆ ಒಂದೆರಡು ಮಾತನಾಡಿರ್ತಾರೆ. ಬಿಕಾಸ್ ಇಬ್ಬರು ಮೈಸೂರು ಹುಡುಗರು, ಮೈಸೂರು ಕಾಲೇಜಲ್ಲೇ ಓದಿದಂಥವ್ರು, ಮತ್ತು ಹಾಗೆ ಪ್ರಖ್ಯಾತಿ ಕುಖ್ಯಾತಿ ಎರಡನ್ನ ಪಡ್ಕೊಂಡಿದ್ದಂಥವ್ರು. ಅವರು ಅಂಬರೀಷ್ ಅವ್ರ ಬಗ್ಗೆ ಫೀಡ್ಬ್ಯಾಕನ್ನು ಕೊಡುವಾಗ, ಅವರ ನೆನಪುಗಳನ್ನು ಹಂಚಿಕೊಳ್ಳುವಾಗ ಅಂಬರೀಷ್ ಅವರು ಹೇಳ್ತಾರೆ, ಇವನು ಬಂದು ಕೂರಿಸಿ, ಇವನು ಕೂರಿಸಿದಾಗ ನಾನು ಇವನ ಬಗ್ಗೆ ಹೇಳ್ತೀನಿ ಅಂತ. ಅವರು ಸಾಧಕರು ಅನ್ನೋದಕ್ಕೆ ಅಂಬರೀಷ್ ಅವರ ಆ ಮಾತುಗಳೇ ಸಾಕ್ಷಿಯಾಗಿತ್ತು. ಮುಂದೆ ಅವರು

ಅದೇ ಕುರ್ಚಿಯ ಮೇಲೆ ಕೂರ್ತಾರೆ, ಅದು ಮುಂದಿನ ವಿಷಯ. ಆದರೆ ಅಂಬರೀಷ್ ಅವರು ಅವಾಗ ಹೇಳಿದರು ಅವರ ಸಾಧನೆ ಏನು ಅಂತ, ಬಿಕಾಸ್ ಜಯದಗ್ನೀಶ್ ಅವರು ಮಾಡಿರುವಂಥ ಪಾತ್ರಗಳಿದ್ದಾವಲ್ಲ, ಒಂದೆರಡು ಪಾತ್ರಗಳಲ್ಲ, ತುಂಬನೇ ಎಲ್ಲ ಕನ್ನಡದ ಶ್ರೇಷ್ಠ ಎಲ್ಲ ನಟರುಗಳ ಜೊತೆ ಇವರು ಅಭಿನಯ ಮಾಡಿದ್ದಾರೆ. ರಾಜ್ಕುಮಾರ್ ಅವ್ರ ಜೊತೆ ಗುರಿ ಆಗ್ಬೋದು, ವಿಷ್ಣುವರ್ಧನ್ ಅವ್ರ ಜೊತೆ ಬಂಧನ ಆಗ್ಬೋದು, ಅಂಬರೀಷ್, ಶಂಕರ್ ನಾಗ್, ಆಗಿನ ಎಲ್ಲ ಮೇರು ನಟರು, ಈಗಿನ ಎಲ್ಲ ಮೇರು ನಟರು, ಇವರೆಲ್ಲರ ಜೊತೆ ನಟನೆಯನ್ನು ಮಾಡಿದಂಥ ಏಕೈಕ ನಟ ನಮ್ಮ ಜಯದಗ್ದೀಶ್ ಅವರು. ಅವ್ರ ಬಗ್ಗೆ ಮತ್ತಷ್ಟು ಮಾತುಕತೆ ಇದೆ, ಮಾತನಾಡೋಣ. ಕೇಳ್ತಾಯಿರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಮುಂದಿನ ಗೀತೆ ಯಾವುದು ಅಂತ ವೆಯ್ಟ್ ಮಾಡ್ತಿದ್ದೀರಲ್ವೋ, ಒಂದು ಎವರ್ ಗ್ರೀನ್ ಸಾಂಗನ್ನು ಕೇಳೋಣ. ಈ ಗೀತೆಯನ್ನು ಕೇಳಿ ಅವರ ಕುರಿತಾದ ಅವರ ಮಾತುಗಳಲ್ಲಿ ಮತ್ತಷ್ಟು ಧರಣಿ ಮಂಡಲ ಮಧ್ಯದೊಳಗೆ ಆ ಚಿತ್ರದ ಕುರಿತು ಅದರಲ್ಲಿರುವಂಥ ಅವರ ಮಾತುಗಳನ್ನು ನಿಮಗೆ ಕೇಳಿಸ್ತೀನಿ. ಕೇಳ್ತಾಯಿರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಿರಿಯ ನಟ ಜಯಜಗದೀಶ್ ಅವರ ಕುರಿತು ಮಾತನಾಡ್ತಿದ್ದೀವಿ. ಅವರ ಜನ್ಮದಿನ ಎಂದು ಅವರು ಸಿನಿಮಾ ರಂಗಕ್ಕೆ ಬಂದು ಈಗಾಗಲೇ 50 ವಸಂತಗಳನ್ನು ಪೂರೈಸಿದ್ದಾರೆ. ನೋಡಿ, 50 ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿರೋದು ಅಂತಹ ಸುಲಭದ ಕೆಲಸವಲ್ಲ. ಫಲಿತಾಂಶ ಸಿನಿಮಾದ ಮೂಲಕ ಅವರ ಸಿನಿ ಜರ್ನಿ 1976 ಆರಂಭ ಆಯಿತು. 1981 ಬರಷ್ಟರಲ್ಲಿ ಅವರು ನಾಯಕ ನಟರಾಗಿ ಗುರುತಿಸ್ಕೊತಾರೆ ಗಾಳಿ ಮತ್ತು ಚಿತ್ರದಲ್ಲಿ. ಯಾಕಂದರೆ ಮುಖ, ಅಭಿನಯ ಇವೆಲ್ಲವೂ ಸಹ ನಾಯಕನಿಗಿರಬೇಕಾದ ಎಲ್ಲ ಗುಣಗಳು, ಎತ್ತರ, ಸೌಂದರ್ಯ ಎಲ್ಲವೂ ಸಹ ಸುಂದರವಾಗಿದ್ದಂತಹ ನಟ. ಅವರ ಹೇರ್ ಸ್ಟೈಲ್ ಕೂಡ ಒಂದು ತುಂಬಾ ಸುಂದರವಾದ ಹೇರ್ ಸ್ಟೈಲ್ ಇರುವಂತಹ ನಟ. ಪುಟ್ಟಣ ಕಣಗಲ್ ಅವರ ನೆಚ್ಚಿನ ನಟ. ಅವರ ಸಿನಿಮಾಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ನಾನು ಹೇಳಿದ್ದೆ ನಿಮಗೆ, ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದಲ್ಲಿ ಅವರ ಅಭಿನಯ ಇದೆಯಲ್ಲ, ಅದು ದಳವಾಯಿ ಅನ್ನುವಂಥ ಪಾತ್ರ, ಅದ್ಭುತವಾದ ಅಭಿನಯ. ಸಿನಿಮಾದ ಕ್ಲೈಮ್ಯಾಕ್ಸ್ ಹೇಗಿದೆಯಪ್ಪ ಅಂತ ಅಂದರೆ, ಧರಣಿ ಮಂಡಲ ಮಧ್ಯದೊಳಗೆ ಒಂದು ಕ್ಷಣ ಸ್ಟನ್ ಮಾಡುತ್ತೆ. ಅದು ಬಿಕಾಸ್ ಆಫ್ ಒಂದು ಪುಟ್ಟಣ ಕಣಗಲ್ ಅವರ ನಿರ್ದೇಶನ ಹಾಗೂ ನಮ್ಮ ಶ್ರೀನಾಥ್ ಅವರು, ಜಯಜಗದೀಶ್ ಅವರು, ಹಾಗೆ ಚಂದ್ರಶೇಖರ್ ಅವರ ಅಭಿನಯ, ಜೊತೆಗೆ ವಿಜಯಲಕ್ಷ್ಮಿ ಸಿಂಗ್ ಮತ್ತು ಟಿ ಎನ್ ಸೀತಾರಾಮ್ ಅವರ ಅಭಿನಯ ಇದೆಯಲ್ಲ, ಇವೆಲ್ಲವೂ ಸಹ ಆ ಸಿನಿಮಾವನ್ನು ಸ್ಟನ್ ಮಾಡಿಬಿಡುತ್ತೆ. ಸಿನಿಮಾವನ್ನು ನೋಡುವಂಥವ್ರನ್ನ ಆ ಸಿನಿಮಾದ ಮಾತುಗಳನ್ನು ಕೇಳಿ ಬರೋಣ. ಬನ್ನಿ ಸ್ನೇಹಿತರೆ.
1: ದಳವ ಯಾರು?
2: ಮೀ
1: ಇಂಗ್ಲಿಷ್ ದಳವ. ಪಾಳೆಗಾರ?
2: ನಾನೇ ಪಾಳೆಗಾರ.
1: ಯಾವ ಊರಿಗೂ? ನಿಮ್ ವಿಚಾರ ಎಲ್ಲ ಗೊತ್ತು. ನೀಲಾದೇವಿ ಕಾಗದ ಬರ್ದಿದ್ದಾರೆ. ರೀ ನಾಯಕರೇ, ನೀವೇನೇನು ಕೆಲಸ ಕಲ್ತಿದ್ದೀರಿ?
3: ಬೇಕಾದಲ್ಸ ಕಲ್ತಿದ್ದೀವಿ ಮಿಸ್ಟರ್ ರೆಡ್ಡಿ. ಒಂದೇ ಎರಡೆ ಹೇಳೋದು ಕಷ್ಟ.
1: ಅದೆಲ್ಲ ಆಮೇಲೆ ನೋಡೋಣ. ಮೊದಲು ನೀವು ಹೋಗಿ ನೀವು ಮಾಡಬೇಕಾದ ಕೆಲಸ ಏನು ಅಂತ ತಿಳ್ಕೊಂಡು ಬನ್ನಿ. ನರಸಿಂಹಪ್ಪ ಬಾಯ್ಲಿ, ಈ ಹುಡುಗನ ಕರ್ಕೊಂಡು ಹೋಗಿ ಮೇಸ್ತ್ರಿ ಮುನಿಯಪ್ಪ ಅಂತ ಬಿಟ್ಟು ಬಾ. ನಾನು ಅವನಿಗೆಲ್ಲ ಹೇಳಿದ್ದೀನಿ.
4: ರೆಡ್ಡಿ ಅವರೇ, ನಾವು ಇಳ್ಕೊಳ್ಳೋದಲ್ಲಿ
5: ಬೆಟ್ಟದ ಮೇಲೆ ಒಂದ್ ಗೆಸ್ಟ್ ಹೌಸ್ ಇದೆಯಲ್ಲ, ಅಲ್ಲ ತುಂಬಾ ಚೆನ್ನಾಗಿದೆ. ಒಂದ್ ರೂಮ್ ಕೊಟ್ಟರೆ ಸಾಕು. 1 by 3.
1: ಮುನಿಯಪ್ಪ ನಿಮ್ಗೆಲ್ಲ ಏರ್ಪಾಡು ಮಾಡ್ತಾನೆ, ಹೋಗಿ.
0: ಮುಂದಿನ ದಿನಗಳಲ್ಲಿ ಅವರು ನಿರ್ಮಾಪಕರಾಗ್ತಾರೆ, ಹಾಗೆ ನಿರ್ದೇಶಕರು ಆಗ್ತಾರೆ. ಮದನ ಚಿತ್ರ ಅವರು ನಿರ್ದೇಶನ ಮಾಡಿದಂಥ ಒಂದು ಚಿತ್ರ.

ರಾಣಿ ಮಹಾರಾಣಿ ಚಿತ್ರದ ಮೂಲಕ ನಿರ್ಮಾಪಕರಾಗ್ತಾರೆ. ಈ ಸಾರ್ ಸೀರೀಸಂತಹ ಕುರಿಗಳು, ಕೋತಿಗಳು, ಕತ್ತೆಗಳು ಅನ್ನುವಂತಹ ಒಂದು ಸೂಪರ್ ಹಿಟ್ ಚಿತ್ರಗಳಿಗೆ ನಿರ್ಮಾಪಕರಾಗ್ತಾರೆ. ಮದನ ಚಿತ್ರದ ಮೂಲಕ ನಿರ್ದೇಶಕರು ಸಹ ಆದರು ಅಂತ ಈಗಾಗಲೇ ತಿಳಿಸಿದೆ. ಒಂದು ಈ ಚಿತ್ರರಂಗದ ಎಲ್ಲ ಝೋನಲ್ಲೂ ಕೆಲಸ ಮಾಡಿರುವಂಥ ಒಬ್ಬರು ಅದ್ಭುತವಾದ ನಟ ನಮ್ಮ ಜಯಜಗದೀಶ್ ಅವರು. ಅವರ ನಿರ್ಮಾಣದ ಮತ್ತೊಂದು ಚಿತ್ರ ಭೂಮಿ ತಾಯಿಯ ಚುಚ್ಚಲ ಮಗ. ರೈತರ ಸಮಸ್ಯೆಗಳನ್ನು ಅದ್ಭುತವಾಗಿ, ನೀರಿನ ಸಮಸ್ಯೆಯನ್ನು ಅದ್ಭುತವಾಗಿ ತೋರಿಸಿರುವಂಥ, ರಾಜಕೀಯ ಪರಿಸ್ಥಿತಿಗಳನ್ನು ಅದ್ಭುತವಾಗಿ ತೋರಿಸಿರುವಂಥ ಚಿತ್ರ ಇದು.

ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಜಯಜಗದೀಶ್ ಅವರ ಜನ್ಮದಿನದ ವಿಶೇಷದಲ್ಲಿ ಮಾತನಾಡ್ತಿದ್ದೆ ಸ್ನೇಹಿತರೆ. ಧರಣಿ ಮಂಡಲ ಮಧ್ಯದೊಳಗೆ ಆ ಸಿನಿಮಾದ ಬಗ್ಗೆ ಮತ್ತೆ ಹೇಳ್ತಾ ಇರ್ತೀನಿ, ಯಾಕಂದರೆ ಅಷ್ಟು ಸುಂದರವಾದ ಅಭಿನಯ, ಹಾಗೆ ಮಾನಸ ಸರೋವರದಲ್ಲೂ ಸಹ, ಹಾಗೆ ಯಾವುದೇ ಪಾತ್ರಗಳನ್ನು ನಿಭಾಯಿಸೋದಕ್ಕೆ ಅವರನ್ನು ಬಿಟ್ಟರೆ ಇಲ್ಲ. ಒಮ್ಮೆ ಜಯಜಗದೀಶ್ ಅವರು ಆ ಪಾತ್ರವನ್ನು ಮಾಡಿದ್ರು ಅಂತ ಅಂದರೆ ಆ ಪಾತ್ರವನ್ನು ಇನ್ನೊಬ್ಬರು ಮಾಡೋದು ತುಂಬಾ ಕಷ್ಟ. ಹೇಗೆ ಶಿವರಾಜ್ಕುಮಾರ್ ಅವರ ಅಭಿನಯದ ಕೆಲವು ಪಾತ್ರಗಳನ್ನು ಬೇರೆಯವರು ಮಾಡಿದ್ರೆ ಸೋಲ್ತಾರೋ, ಹಾಗೆಯೇ ಜಯಜಗದೀಶ್ ಅವರ ಅಭಿನಯದ ಪಾತ್ರಗಳನ್ನು ಬೇರೆ ನಟರು ಮಾಡಿದ್ರೆ ಸೋಲ್ತಾರೆ ಅಂದರೆ ತಪ್ಪಾಗಲಾರದು. ಅಂತಹ ಒಬ್ಬರು ಶ್ರೇಷ್ಠವಾದ ನಟ ನಮ್ಮ ಜಯಜಗದೀಶ್ ಅವರು.

0: ನಾನೊಬ್ಬ ವಿಘಟ ಕವಿ, ಕೇಳಿ ಒಂದು ಕತೆ, ಒಂದು ದೊಡ್ಡ ಕಾಡು.
1: ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಿರಿಯ ನಟ ಜೈ ಜಗದೀಶ್ ಅವರ ಕುರಿತು ಮಾತನಾಡ್ತಿದ್ವಿ. ಅವರ ಜನ್ಮದಿನ ಎಂದು ಅವರು ನಾಯಕರಾಗಿ ಕೆಲವೇ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದು, ಎರಡನೇ ನಾಯಕರಾಗಿ, ಖಳನಾಯಕನಾಗಿ, ಯಾವುದೇ ಪೋಷಕ ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಅವರಿಗೆ ವಹಿಸಿದಂಥ ಎಲ್ಲ ಪಾತ್ರಗಳನ್ನು ಅತ್ಯದ್ಭುತವಾಗಿ ನಿರ್ವಹಿಸಿದಂಥ ಏಕೈಕ ನಟ ನಮ್ಮ ಜೈ ಜಗದೀಶ್ ಅವರು. ಅವರ ಬಗ್ಗೆ ಮಾತನಾಡೋದಕ್ಕೆ ಅರ್ಧ ಗಂಟೆ ಸಾಲೋದಿಲ್ಲ ಅಂತ ನಿಮಗೂ ಗೊತ್ತು. ಸಾಕಷ್ಟು ಎಷ್ಟು ಮಾತನಾಡಿದ್ರು ಮುಗಿಯದಂಥ ಒಬ್ಬರು ನಟ. ಅವರ ಶ್ರೇಯಸ್ಸು ಮತ್ತಷ್ಟು ಹೆಚ್ಚಲಿ. ಅವರಿಗೆ ಈಗಾಗಲೇ ಹೇಳಿದಾಗೇ ಆಯುರ ಆರೋಗ್ಯ ಕೊಟ್ಟು ದೇವರು ಅವರನ್ನು ಚೆನ್ನಾಗಿರಲಿ. ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇನ್ನು ಇದಾಗಿತ್ತು ಇಂದಿನ ಕಲಾಭಾರತಿ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತ ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಇದ್ದೀನಿ ಸ್ನೇಹಿತರೆ, ಖಂಡಿತ ನಾನು ಓದ್ತೀನಿ. ಕೇಳ್ತಾನೆ ರೀ ನಮ್ಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡವನ್ನು. ಸ್ಟುಡಿಯೋ ಸಮಯ ಇನ್ನೇನು 12 ಗಂಟೆ ಆಗಲಿದೆ. 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರವನ್ನು ಕೇಳಲಿದ್ದೀರಿ ಸ್ನೇಹಿತರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ವತಿಯಿಂದ ರಾಜ್ಯಾದ್ಯಂತ ಖೇತ್ ಬಚಾವೋ ಆಂದೋಲನ ಆಯೋಜಿಸಲಾಗಿದೆ. ದೀರ್ಘಕಾಲಿಕ ಸುಸ್ಥಿರ ಕೃಷಿ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಅಭಿಯಾನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ತಿಂಗಳ 1ರಂದು ಮಧ್ಯಪ್ರದೇಶದ ರಾಮಸಿಯಾ ಗ್ರಾಮದಲ್ಲಿ ಉದ್ಘಾಟಿಸಿದ್ದರು. ಈ ಅಭಿಯಾನ ನಾಳೆ ಕೊನೆಗೊಳ್ಳಲಿದೆ. ರಾಜ್ಯದ ವಿವಿಧೆಡೆಗಳಲ್ಲಿ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ಅಧಿಕಾರಿ ಹಾಗೂ ವಿಜ್ಞಾನಿಗಳ ಮೂಲಕ ಕೇಂದ್ರ ಸರ್ಕಾರದ ಕೃಷಿಪರ ಯೋಜನೆಗಳು, ವಿಮೆ ಸೌಲಭ್ಯಗಳು ಹಾಗೂ ಮಣ್ಣಿನ ಆರೋಗ್ಯ ಸೇರಿದಂತೆ ಸೂಕ್ತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿ ನೀಡಿದರು. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು, ಉತ್ತಂಗಿ, ಮೈಲಾರ, ಮಗಳ ಇಟಗಿ ಸೇರಿದಂತೆ ಒಟ್ಟು

0: 25 ಗ್ರಾಮ ಪಂಚಾಯಿತಿಗಳಲ್ಲಿ ಆಯೋಜಿತ ಖೇತ್ ಬಚಾವೋ ಅಭಿಯಾನದಲ್ಲಿ ಸಾವಿರಾರು ರೈತರು ಪಾಲ್ಗೊಂಡು ಅಭಿಯಾನದ ಪ್ರಯೋಜನ ಪಡೆದರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹೂವಿನ ಹಡಗಲಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಕೆಟಿ ಮಂಜುನಾಥ್.
1: ಹೂವಿನಡಗಲಿಯಲ್ಲಿ ಖೇತ್ ಬಚಾವೋ ಆಂದೋಲನವನ್ನು ನಾವು ಮಾಡಿದ್ದು ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯತಿಗಳಲ್ಲಿ ರೈತ ಬಾಂಧವರಿಗೆ ಮೊದಲನೆಯದಾಗಿ ಮಣ್ಣಿನ ಆರೋಗ್ಯ ಮತ್ತು ಪೋಷಕಾಂಶ ನಿರ್ವಹಣೆಯ ಬಗ್ಗೆ ವಿಸ್ತೃತವಾಗಿ ಕೃಷಿ ವಿಜ್ಞಾನಿಗಳಿಂದ ತಿಳಿಸಲಾಯಿತು. ನಂತರ ರಾಷ್ಟ್ರೀಯ ಅಭಿಯಾನಗಳ ಪ್ರಚಾರಗಳನ್ನು ದ್ವಿದಳ ಧಾನ್ಯಗಳ ಆತ್ಮನಿರ್ಭರ ಅಭಿಯಾನ ಮತ್ತು ಖಾದ್ಯ ತೈಲ ಎಣ್ಣೆ ಕಾಳುಗಳ ಅಭಿಯಾನ ಆಗಿರಬಹುದು ಮತ್ತು ಸರ್ಕಾರಿ ಯೋಜನೆಗಳ ಪಿಎಂ ಕಿಸಾನ್ ಮುಂತಾದ ಯೋಜನೆಗಳ ಬಗ್ಗೆ ತಿಳಿಸಲಾಯಿತು. ಯೂರಿಯಾ ಡಿಎಪಿ ಗೊಬ್ಬರಗಳ ಆನ್ಲೈನ್ ವಿತರಣಾ ವ್ಯವಸ್ಥೆ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಯಿತು. ಈ ಎಲ್ಲ ವಿಷಯಗಳನ್ನು ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಪ್ರಸ್ತುತಪಡಿಸಿದ್ದೇವೆ.
0: ಇಂದು ರೈತಾಪಿ ವರ್ಗದ ಮೊದಲ ಹಬ್ಬ ಕಾರ ಹುಣ್ಣಿಮೆ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 300 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮೇಲ್ಸೇತುವೆ 7 ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಅನುದಾನ ಮಂಜೂರಾಗಿದ್ದು ಶೀಘ್ರ ಎಲ್ಲ ಕಾಮಗಾರಿಗಳು ಆರಂಭವಾಗಲಿವೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಕೇಂದ್ರ ಭೂಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಸಹಕಾರದಲ್ಲಿ 20,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹೆದ್ದಾರಿ ಮತ್ತು ರೈಲ್ವೆ ಕಾಮಗಾರಿಗಳಿಗೆ ಅನುದಾನ ದೊರಕಿದ್ದು ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಪಥದಲ್ಲಿ ಮುನ್ನುಗ್ಗುತ್ತಿದೆ ಎಂದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಹಿನ್ನೆಲೆ ನಾಳೆಯಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ಗಳನ್ನು ನೀಡಲಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ಮತದಾರರ ನೋಂದಣಾಧಿಕಾರಿಗಳು, 12 ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು, 1,445 ಮತಗಟ್ಟೆ ಮಟ್ಟದ ಅಧಿಕಾರಿ ಬಿಎಲ್ಒಗಳು ಹಾಗೂ 144 ಬಿಎಲ್ಒ ಮೇಲ್ವಿಚಾರಕರನ್ನು ನೇಮಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ಬೆನ್ನಲ್ಲೇ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಒಟ್ಟು 22,186 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಈ ಮೂಲಕ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ 32,177 ಹುದ್ದೆಗಳು ಭರ್ತಿಯಾಗಲಿವೆ ಎಂದು ಮುಖ್ಯಮಂತ್ರಿಯವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬಾಗಲಕೋಟೆ ನವನಗರದ ಘಟಕ 2ರಲ್ಲಿ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾದ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇಟಿ ಲೋಕಾರ್ಪಣೆಗೊಳಿಸಿದರು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮರ್ಪಕ ಸರಬರಾಜು ಆಗಬೇಕು, ಮೇವು ಬಿತ್ತನೆ ಬೀಜಗಳ ಪೂರೈಕೆಗೆ ಯಾವುದೇ ಸಮಸ್ಯೆ ಉಂಟಾಗದಂತೆ ಕ್ರಮ ವಹಿಸಬೇಕು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಾಡೋಜ ಡಾ ಚನ್ನವೀರ ಕಣವಿಯವರು ಕನ್ನಡ ಕಾವ್ಯಲೋಕದ ಮುಕುಟಮಣಿಯಾಗಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದರು ಎಂದು ಹಿರಿಯ ಸಾಹಿತಿ ನಾಡೋಜ ಡಾ ಕುಂ ವೀರಭದ್ರಪ್ಪ ಹೇಳಿದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಆಯೋಜಿತ ನಾಡೋಜ ಚನ್ನವೀರ ಕಣವಿ ಮತ್ತು ಶಾಂತಾದೇವಿ ಕಣವಿ ದತ್ತಿ ಅಂಗವಾಗಿ ಕಾವ್ಯ ಮತ್ತು ಕಥೆ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ರಾಜ್ಯಾದ್ಯಂತ ಆಯೋಜನೆಗೊಂಡಿದೆ. ರಾಯಚೂರು ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 2,48,323 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
0: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 12:07 ಈ ಸಮಯ ಕರೆಗೊಂದು ಹಾಡು ಕಾರ್ಯಕ್ರಮದ ಸಮಯ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಕರೆಗೊಂದು ಹಾಡು ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ? ನೀವು ಕರೆಯನ್ನು ಮಾಡ್ತೀರಾ, ನಿಮ್ಮ ಮೆಚ್ಚಿನ ಗೀತೆಯನ್ನು ನಾವು ಪ್ರಸಾರ ಮಾಡ್ತೀವಿ. ಹಾಗೆ ಇನ್ನು ನಮ್ಮ ಸ್ಟುಡಿಯೋ ನಂಬರನ್ನು ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. ದೂರವಾಣಿ ಸಂಖ್ಯೆಯನ್ನು 0802-22-26-39-27 ಮತ್ತೊಮ್ಮೆ ಹೇಳ್ತೀನಿ, 0802-22-26-39-27 ಈ ಸಂಖ್ಯೆಗೆ ನಿಮ್ಮ ಕರೆಗಳು ಬರಲಿ. ಹಾಗೆ ಒಂದು ಕೋರಿಕೆ ಏನಪ್ಪ ಅಂತ ಅಂದರೆ, ಈಗಾಗಲೇ ಕರೆಯನ್ನು ಮಾಡಿ ಕೆಲವು ದಿನಗಳ ಹಿಂದೆ ಅಂದರೆ ತಿಂಗಳ ಹಿಂದೆ ಕರೆಯನ್ನು ಮಾಡಿ ಮಾತನಾಡಿದರೆ ಬೇಡ, ನೀವು ಕರೆಯನ್ನು ಮಾಡೋದು ನಿಮ್ಮ ಸ್ನೇಹಿತರಿಗೆ ಅವಕಾಶವನ್ನು ಮಾಡಿಕೊಡಿ, ಓಕೆನಾ? ಹಾಗೆ ಮತ್ತಷ್ಟು ಸ್ನೇಹಿತರಿಗೆ ಇನ್ನೊಂದು ಕೋರಿಕೆ ಏನಪ್ಪ ಅಂತ ಅಂದರೆ, ಇವರು ಆಗಿಂದನೂ ಕರೆ ಮಾಡ್ತಾನೆ ಇದ್ದಾರೆ, ಮತ್ತೆ ಮತ್ತೆ ಮಾಡ್ತಾ ಇದ್ದಾರೆ ಅಂತ ಬೇಸರ ಪಟ್ಕೊಳ್ಳೋದು ಬದಲು ನೀವೇ ಕರೆಯನ್ನು ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಮಾತನಾಡಿಸಿ. ಯಾರು ಕರೆಯನ್ನು ಮಾಡಿಲ್ಲ ಅವರಿಗೆ ಅವಕಾಶವನ್ನು ಮಾಡಿಕೊಡಿ. ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಕೇಳ್ತಾ ಖುಷಿಯಾಗಿ ಎಲ್ಲರ ಮೆಚ್ಚಿನ ಗೀತೆಗಳನ್ನ ಕೇಳ್ತಾ ಸಾಗೋಣ. ಈ ಒಂದು ಕಾರ್ಯಕ್ರಮದಲ್ಲಿ ಕರೆಗೊಂದು ಹಾಡು, ಇದು ನಮ್ಮ ನಿಮ್ಮ ಕಾರ್ಯಕ್ರಮ, ನಿಮ್ಮದೇ ಮೆಚ್ಚಿನ ಗೀತೆಗಳ ಕಾರ್ಯಕ್ರಮ. ಓಕೆ, ಒಂದು ಗೀತೆಯನ್ನು ಕೇಳಿ ಬರೋಣ. ಗೀತೆಯ ನಂತರ ನಿಮ್ಮ ಕರೆಗಳನ್ನು ತೆಗೆದುಕೊಳ್ತೀನಿ, ನಿಮ್ಮದೇ ಗೀತೆಗಳನ್ನ ಕೇಳ್ತಾ ಸಾಗೋಣ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನಿಮ್ಮದೇ ಕರೆಗಳು, ನಿಮ್ಮ ಮೆಚ್ಚಿನ ಗೀತೆಗಳನ್ನ ಪ್ರಸಾರ ಮಾಡಕ್ ನಾನು ಕಾಯ್ತಾ ಇದ್ದೀನಿ. ಒಂದು ಕರೆ ಇದೆ, ಬನ್ನಿ ಅವರನ್ನ ಮಾತನಾಡಿಸೋಣ. ಯಾರು ಎಲ್ಲಿಂದ ಅಂತ ಕೇಳೋಣ. ಹಲೋ,
1: ಹಲೋ,
0: ನಮಸ್ತೆ. ಯಾರು ಎಲ್ಲಿಂದ?
1: ನಮಸ್ತೆ, ನಮಸ್ತೆ. ನಾನು ವೆಂಕಟೇಶ್ ಅಂತ, ಎಸ್ಬಿಎಂ ಕಾಲೋನಿಯ.
0: ವೆಂಕಟೇಶ್ ಅವರು ಎಸ್ಬಿಎಂ ಕಾಲೋನಿಯಿಂದ. ಹೇಗಿದ್ದೀರಾ ವೆಂಕಟೇಶ್ ಅವರೇ?
1: ಚೆನ್ನಾಗಿದ್ದೀನಿ. ನೀವು ಬಹಳ ಅಪರೂಪ ಆಗಿದ್ರಿ.
0: ಸಂಜೆ ಬರ್ತಾ ಇರ್ತೀನಿ.
1: ಆದಷ್ಟು ಸಂಜೆ ಮಾರ್ನಿಂಗ್ ಟೈಮ್ ಅಲ್ಲಿ ಅಪರೂಪ ಆಗಿದ್ರೆ ಜಾಸ್ತಿ ಜಾಸ್ತಿ ಬರಬೇಕು ಅಂತ ನಾವು ಕೇಳ್ಕತ್ತೀವಿ.
0: ಖಂಡಿತ.
1: ಯಾಕೆಂದ್ರೆ ನೀವು ಯಾವಾಗ್ಲೂ ಎಲ್ಲರಿಗೂ ಖುಷಿ ಆಗಿದೆ ಅಂತ ಹೇಳೋದು ಒಂದು ಆದ್ಯಗಳಲ್ಲಿ ಅದೊಂದು ಎಲ್ಲರಿಗೂ ಒಂದು ಖುಷಿ ಕೊಡುತ್ತೆ. ನಿಮ್ಮ ವಾಯ್ಸ್
0: ಸೋ ಮಚ್. ಯಾವ ಗೀತೆ ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ಇದು ಹಠವಾದಿಯಿಂದ ರವಿಚಂದ್ರನ್ ಎಲ್ಲ ಅವರು ಸ್ವಂತ ಎ ಟು ಜೆಡ್ ಅವ್ರ ಸಾಧನೆ ತೋರಿಸುತ್ತೆ ಫಿಲಮ್ ಅಲ್ಲಿ ಯಾರು ಯಾರು ಅನ್ನೋದು.
0: ಓಕೆ,
1: ಹಾಡಿ ಸಂದೇಶ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ಎಲ್ಲ ನಶ್ವರ್ಯ ಯಾವ್ದೇ ಇದ್ರು ನಾವು ನೆಪ ಮಾತ್ರ ಇಲ್ಲ ಅಷ್ಟೇ.
0: ಹಿಂಗಿರ್ಬೇಕಾದ್ರೆ
1: ಈಗ ಐಎಸ್ಟ್ ಹುದ್ದೆಗಳು ಇರ್ತಾರಲ್ಲ, ಐಎಸ್ಟ್ ಹುದ್ದೆಗೆ ಹೋಗ್ಬೇಕು ಅಂದ್ರೆ ಅದು ನಮ್ಗೆ ಕೆಪಾಸಿಟಿ ಇಲ್ಲದೆ ಇದ್ರೆ ನಾವು ಅದಕ್ಕೆ ಇದ್ ಮಾಡಬಾರ್ದು. ನಾವ್ ಎಲ್ಲಿರ್ತೀವಿ ಅಲ್ಲಿ ಕಾಯಕವೇ ಕೈಲಾಸ. ಕೂಲಿ ಮಾಡೋರು ಕೂಡ ಕಾಯ್ಕೋಬೇಕು ಕೈಲಾಸ. ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಮುಖ್ಯಮಂತ್ರಿ ಇದು ಐಎಸ್ ಹುದ್ದೆ ಅಂತ ನಾನಂಗ್ ಆಗ್ಬೇಕು ಅನ್ನೋದು ಯಾರಿಗೂ ಇರಬಾರ್ದು. ಯಾಕೆಂದ್ರೆ ದೇವ್ರು ಎಲ್ಲೆಲ್ಲಿ ಯಾರಿಗೆ ಇಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಕಾಯಕವೇ ಕೈಲಾಸ ಅನ್ನೋ ಒಂದು ಮಟ್ಟಕ್ಕೆ ಯಾರು ಇರ್ತಾರೆ ಅವರೇ ನಿಜವಾದ ಮನುಷ್ಯರು ಅಂತ ಹೇಳಕ್ ಇಷ್ಟಪಡ್ತೀನಿ.
0: ಈಗ ಕುವೆಂಪು ಅವ್ರು ಈಗಾಗಲೇ ಹೇಳಿದ್ದಾರೆ, ಪಂಡಿತನೋ ಪಾಮರನೋ ಅಧಿಕಾರಿಯೋ ಯಾರೋ ಒಬ್ರು ಒಟ್ಟಿನಲ್ಲಿ ಯಾವ್ಯಾವ ಕೆಲಸ ಮಾಡ್ತಾರೆ ಎಲ್ಲ ಕೆಲಸಗಳು ಕೂಡ ಉತ್ತಮ ಅಂತ ಅವ್ರು ಆಲ್ರೆಡಿ ಹೇಳಾಗಿದೆ ಅಲ್ವಾ?
1: ಸೊ
0: ಎಲ್ಲ ಕೆಲಸಗಳಲ್ಲೂ ಏನ್ ಕೆಲಸವನ್ನ ಮಾಡ್ತೀವಿ ಅದನ್ನ ಚೆನ್ನಾಗಿ ಮಾಡ್ಕೊಂಡು ಎಲ್ಲದರಲ್ಲೂ ಅದನ್ನೇ ಸಾಧನೆ ಅಂತ ಅನ್ಕೋಬೇಕು. ವಿಶ್ವೇಶ್ವರ ಅವರು ಹೇಳದಾಗೇನೆ, ನಿನ್ ಕಸವನ್ನ ಗುಡಿಸ್ತಾ ಇದ್ರೆ ಚೆನ್ನಾಗಿ ಗುಡಿಸು, ಇತರರೆಲ್ಲರಿಗಿಂತ ಉತ್ತಮವಾಗಿ ಗುಡಿಸು, ಬೆಸ್ಟ್ ಆಗಿ ಗುಡಿಸು ಅಂತ. ಆ ಕೆಲಸದಲ್ಲೇ ನಾವು ದೊಡ್ಡತನವನ್ನ ಕಾಣ್ಬೋದು. ಹಾಗೆ ಸಾಧನೆ ಅನ್ನೋದು ಅದೇ ರೀತಿ ಆಗೋದು ಅಂತ ನೀವು ಒಂದು ವ್ಯಾಖ್ಯಾನವನ್ನು ಕೊಡುವ ಪ್ರಯತ್ನವನ್ನ ಮಾಡಿದ್ರಿ. ಬಹಳ ಖುಷಿ ಆಯ್ತು ನೀವು ಕರೆಯನ್ನ ಮಾಡಿದ್ದಕ್ಕೆ, ಒಂದು ಒಳ್ಳೆ ಗೀತೆನ ಕೇಳಿದ್ದಕ್ಕೆ. ಹೌದು,
1: ಯಾರು ಯಾರಿಗಿಲ್ಲ,
0: ಕಾನ್ಸ್ಟೆಂಟ್ ಎಫರ್ಟ್ ಇದ್ರೆ ಎಲ್ಲರಿಗೂ ಸಾಧನೆ ಅನ್ನೋದು ಆಗೇ ಆಗುತ್ತೆ.
1: ಅಷ್ಟೇ, ಒಂದು ಏನಂದ್ರೆ ಕಾಯಕ ಕೈಲಾಸ ಯಾವ್ದು ಬಂದಿರುತ್ತೆ ಅದನ್ನ ನಾವು

0: ಶ್ರದ್ಧೆ ಪ್ರೀತಿಯಿಂದ ಮಾಡಿದ್ರೆ ನಾವು ಭಗವಂತ ಮೆಚ್ತಾರೆ.
1: ಯಾಕೆಂದ್ರೆ
0: ಭಗವಂತ ಕೊಟ್ಟಿರೋದನ್ನ ನಾವು ಭಗವಂತನಿಗೆ ಕಲ್ಪಬೇಕು, ಹೊರತು ನಾವು ಅದು ಇದು ಅಂತ ಅಲ್ಲ. ಆಕ್ಚುಲಿ ಗೊಂದಲ ಮಾಡ್ಕೋಬಾರ್ದು, ಇರೋ ಒಂದು ಮನುಷ್ಯ ಜನ್ಮ ಸಾಧನೆಗೆ ನಾವು ಹಾದಿಯಾಗಿ ನಡಿಬೇಕು.
1: ಏನ್ ಮಾಡ್ತಿರತ್ತ?
0: ನಾವು ನಾನು ಬ್ಯಾಂಕಿಂಗ್ ಲೈನ್ ಅಲ್ಲಿ ಕನ್ಸಲ್ಟೆಂಟ್ ಆಗಿ ಒಂದು ಪಬ್ಲಿಕ್ ಸರ್ವಿಸ್ ಇದ್ದೀನಿ. ಅಂದ್ರೆ ಒಂದು ಲೋನ್ಸ್ ಅರೇಂಜ್ ಮಾಡೋದು ಕಮ್ಮಿ ಬಡ್ಡಿನಲ್ಲಿ ಜನಗಳಿಗೆ, ಅದಷ್ಟು ನಂಬಿಕೆಯಿಂದ ಅದು ಸಹಾಯ ಮಾಡ್ತೀನಿ.
1: ಖಂಡಿತ ಖಂಡಿತ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಧನ್ಯವಾದ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಮೆಚ್ಚಿನ ಗೀತೆ ಬರುತ್ತೆ ಕೇಳಿ.
0: ನಮಸ್ಕಾರ,
1: ಶುಭ ದಿನ.

0: ಇಲ್ಲೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನು ಅವಸರ ಅತ್ತೆ?
1: ಅರೆ,
0: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
2: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
3: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
0: ಹಾಗೆಲ್ಲ ಮಾತಾಡ್ಬೇಡಿ. ಏನು
4: ಆರ್ಬಿಐ ಹೇಳುತ್ತೆ?
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವು ವಿದ್ಯಾ ಸ್ನೇಹಿತರೆ. ಒಂದು ಕೋರಿಕೆ, ನಮ್ಮ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ಬಿಡ್ತಾರೆ, ಕರೆ ಮಾಡಿದವರೇ ಮಾಡಿದ್ರೆ ಅಂತ ಅಂದರೆ, ದಯವಿಟ್ಟು ಇತರ ಸ್ನೇಹಿತರಿಗೂ ಅವಕಾಶವನ್ನು ಮಾಡಿಕೊಡಿ. ನನಗೆ ನಿಮಗೆ ಹರಿತಿ ಹೇಳೋದು ಕಷ್ಟ ಆಗುತ್ತೆ, ದಯವಿಟ್ಟು ಅರ್ಥ ಮಾಡಿಕೊಡಿ. ಬೇರೆ ಸ್ನೇಹಿತರಿಗೆ ಅವಕಾಶವನ್ನು ಮಾಡಿಕೊಡಿ. ನೀವು ಈ ಒಂದು ತಿಂಗಳಿಂದ ಕರೆ ಮಾಡಿದರೆ ಇನ್ನೊಂದು ತಿಂಗಳು ವೆಯ್ಟ್ ಮಾಡಿ ಆಮೇಲೆ ಕರೆ ಮಾಡಿ, ಬೇರೆ ಸ್ನೇಹಿತರಿಗೆ ಅವಕಾಶವನ್ನು ಮಾಡಿಕೊಡಿ. ಅವರ ಗೀತೆಗಳು ಪ್ರಾಯಶಃ ನಿಮ್ಮ ಮೆಚ್ಚಿನ ಗೀತೆಯೂ ಆಗಿರ್ಬೋದು, ಯಾರಿಗೆ ಗೊತ್ತು. ಸೊ ಅವ್ರಿಗೆ ಅವಕಾಶವನ್ನು ಮಾಡಿಕೊಡಿ. ಈಗ ಮತ್ತೊಂದು ಕರೆ ಇದೆ, ಬನ್ನಿ ಅವರನ್ನು ಮಾತನಾಡಿಸೋಣ.
8: ಹಲೋ.
7: ಹಲೋ,
8: ನಮಸ್ತೆ ಸರ್.
7: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
8: ಬೇಗೂರಿಂದ ಗೋಪಿನಾಥ್ ಅಂತ.
7: ಗೋಪಿನಾಥ್ ಅವರು ಬೇಗೂರಿಂದ, ಹೇಗಿದ್ದೀರಾ ಗೋಪಿನಾಥ್ ಅವರೇ?
8: ಚೆನ್ನಾಗಿದೆ ಸರ್.
7: ನಾನು ಚೆನ್ನಾಗಿದ್ದೀನಿ. ಯಾವ ಗೀತೆಯನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ?
8: ರಾಮಾಚಾರಿಯಿಂದ ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು ಫಿಲಂ.
7: ಖಂಡಿತ, ರಾಮಾಚಾರಿ ಫಿಲಂ ದು ಯಾರಿವಳು ಯಾರಿವಳು ಗೀತೆ.
8: ಹೌದು ಸರ್.
7: ಸರ್ ಮಾಡ್ತೀನಿ. ಏನ್ ಮಾಡ್ತಾ ಇರೋದು
8: ಸರ್? ನಾನು ಟೈಲರ್ ಕೆಲಸ ಮಾಡ್ತಾ ಇದ್ದೀನಿ ಸರ್.
7: ಓಕೆ.
8: ಅದನ್ನ ಇವಾಗ ಕೇಳ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇರ್ತೀವಿ ಸರ್, ಅದಕ್ಕೆ ಕೇಳೋಣ ಅಂದ್ಬಿಟ್ಟು.
7: ಖಂಡಿತ ಖಂಡಿತ, ಒಳ್ಳೆ ಗೀತೆನ ಕೇಳಿದಿರಾ, ಪ್ರಸಾರ ಮಾಡ್ತೀವಿ, ಕೇಳಿ. ಸರಿನಾ?
8: ಓಕೆ, ಥ್ಯಾಂಕ್ ಯು ಸರ್.
7: ಶುಭ ದಿನ.
8: ಓಕೆ
7: ಸರ್. ಸ್ನೇಹಿತರೆ, ಕರೆಯನ್ನ ಮಾಡುವಾಗ ಒಂದು ಕೋರಿಕೆ ಹೇಳಿದಿನಲ್ಲ, ಈಗಾಗಲೇ ಮಾಡಿದ್ರೆ ಈ ತರ ಸ್ನೇಹಿತರಿಗೆ ಅವಕಾಶವನ್ನ ಮಾಡಿಕೊಡಿ. ಓಕೆನಾ?

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಕರೆಯನ್ನ ನೋಡೋಣ, ಬನ್ನಿ. ಹಲೋ
1: ಹಲೋ,
0: ನಮಸ್ತೆ. ಯಾರು, ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಸರ್, ಮಹೇಶ್ ಹೊಸೂರು ಶಿಕಾರಿಪುರ. ಸರ್,
0: ಮಹೇಶ್ ಅವರೇ, ಹೇಗಿದ್ದೀರಾ?
1: ಆರಾಮಿದ್ದೀನಿ ಸರ್.
0: ಯಾವಾಗಿದ್ದೇನೆ ಕೇಳ? ನಾನು ಆರಾಮಿದ್ದೀನಿ. ಯಾವಾಗಿದ್ದೇನೆ ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ಇವತ್ತು ಜೈ ಜಗದೀಶ್ ಅವರ ಕಲಾವರ್ತಿ ಕೇಳಿದೆ ಸರ್. ಅವತ್ತು ಇವತ್ತು ಜನ್ಮದಿನ ಸರ್, ತುಂಬಾ ಚೆನ್ನಾಗಿತ್ತು ಸರ್ ಸಾಂಗ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ನಾನು ಅವ್ರದ್ದು ಇನ್ನೊಂದು ಸಾಂಗ್ ಕೇಳ್ಬಿಡ್ತೀನಿ ಸರ್. ಸಮರ್ಪಣೆ ಫಿಲಂ ಇಂದ ಸರ್. ಇದು ಜೈ ಜಗದೀಶ್ ಆರತಿ ಅಭಿನಯಿಸಿದ್ದು.
0: ಓಕೆ.
1: ಅದರೊಳಗೆ ಶುಭ ಯೋಗ ಕೂಡಿದೆ, ಅನುರಾಗ ಮೂಡಿದೆ, ಮನದಾಸೆ ಏನು ಎಂದು ರೋಮಾಂಚನ, ಈ ಸಾಂಗ್ ಇದೆ ಸರ್. ಅದರೊಳಗೆ
0: ಚೆನ್ನಾಗಿ ಹಾಡಿದ್ರಿ
1: ಸರ್. ಹಾಡ ಅಂದ್ರೆ ಹೇಳ್ತಿರ್ತೀವಲ್ಲ ಸರ್, ಅಂತೂ ಅಂತ್ಯಾಕ್ಷರಿ ಬರ್ತಾ ಇಲ್ಲ, ಅದೊಂದು ಬೇಜಾರಾಗ್ಬಿಟ್ಟಿದೆ.
0: ಅವಕಾಶ ಸಿಕ್ತಾಗ ಹಾಡ್ಬಿಡಿ ಅಷ್ಟೇ, ಬೇಸರ ಯಾಕೆ?
1: ಹೌದು ಸರ್, ಇಲ್ಲ ಸರ್, ಇದು ಈ ತರನೇ ಖುಷಿ ಪಡ್ಬೇಕು ಸರ್.
0: ಎಸ್ ಎಸ್, ಹಾಗೆ ಖುಷಿಯಾಗಿರಿ. ಮತ್ತೆ ಹೇಗಿದೆ ಶಿಕಾರಿಪುರ ಎಲ್ಲ?
1: ಇಲ್ಲ ಸರ್, ಈ ಸಲ ನಮ್ಮ ಮಲ್ನಾಡ್ ಆದ್ರೂ ಮಳೆ ಇಲ್ಲ ಸರ್,
0: ಅದೊಂದು ಎಲ್ಲಿನೋ ಎಫೆಕ್ಟ್ ಇದೆಯಲ್ಲ. ನೋಡೋಣ, ಇರಿ, ಮೆಟ್ರೋಲಾಜಿಕ್ ಡಿಪಾರ್ಟ್ಮೆಂಟ್ ಇವತ್ತಿಂದ ಮಳೆ ಚೆನ್ನಾಗಿರ್ಬೋದು ಅಂತ ಹೇಳಿದರೆ
1: 30ನೇ ತಾರೀಕಿಂದ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ಸರ್ ವಾತಾವರಣ.
0: ಹೋಪ್ಫುಲ್ಲಿ ನೋಡೋಣ ಬರುತ್ತೆ ಅಂತಾನೆ ಅನ್ಕೋಣ.
1: ಏನ್ ಸರ್?
0: ಬರುತ್ತೆ ಅಂತಾನೆ ಅನ್ಕೋಣ.
1: ಬರ್ಲಿಂತ ದೇವರಲ್ಲಿ ಬೇಡ್ಕೊಳ್ತೀವಿ ಸರ್. ಹಾಗಾಗಿ
0: ಧನ್ಯವಾದ ಕರೆನ ಮಾಡಿದಕ್ಕೆ. ಚೆನ್ನಾಗಿ ಹಾಡಿದ್ರಿ, ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ ಮಹೇಶ್ ಅವರೇ.
1: ಓಕೆ ಸರ್, ಥ್ಯಾಂಕ್ ಯು.
0: ಶುಭ ದಿನ.
1: ಥ್ಯಾಂಕ್ ಯು.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ನಿಮ್ಮದೇ ಕರೆಗಳು ನಿಮ್ಮದೇ ಮೆಚ್ಚಿನ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಒಂದು ಕೋರಿಕೆಯೊಂದಿಗೆ ಈಗಾಗಲೇ ಕರೆ ಮಾಡಿರುವಂಥ ಸ್ನೇಹಿತರು ಈ ಥರ ನಿಮ್ಮ ಸ್ನೇಹಿತರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ಮತ್ತೊಂದು ಕರೆ ಇದೆ, ಬನ್ನಿ ಅವರನ್ನು ಮಾತನಾಡಿಸೋಣ.
1: ಹಲೋ ಹಲೋ ಸರ್.
0: ಹಲೋ ಸರ್, ನಮಸ್ತೆ. ಯಾರು, ಎಲ್ಲಿಂದ?
1: ಸರ್ ನಾನು ಸಿಂಧನೂರಿಂದ ಸುರೇಶ್ ಬಳುಟ್ಕಿ ಮಾತಾಡೋದು ಸರ್.
0: ಸುರೇಶ್ ಬಳುಟ್ಕಿ ಅವರು ಸಿಂಧನೂರು?
1: ಹೌದು ಸರ್.
0: ಹೇಗಿದ್ದೀರಾ ಸುರೇಶ್ ಅವರೇ?
1: ಸರ್ ಚೆನ್ನಾಗಿದೆ ಸರ್.
0: ಯಾವ ಗೀತೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ಸರ್ ನಾವು ರಸಸಪ್ತಮಿಯಿಂದ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ಎಂದು ಈ ಹಾಡ್ಬೇಕಾಯ್ತು ಸರ್.
0: ನೀವೇ ಹಾಡ್ಬಿಟ್ರಲ್ಲ, ಇನ್ನೇನ್ ಬಿಡಿ ನೈಲ ಇವ್ ಆಡ್ಬೇಡ ಅಂತ ಫುಲ್ ನೀವೇ ಆಡ್ಬಿಡ್ತೀರಾ ಅನ್ಕೊಂಡಿದ್ದೆ. ಖಂಡಿತ ಪ್ರಸಾರವನ್ನ ಮಾಡ್ತೀನಿ. ಒಳ್ಳೆ ಗೀತೆನೆ ಕೇಳಿದಿರಾ
1: ಸರ್. ನನ್ಗೆ ಇದು ಬಹಳ ಇಷ್ಟ ಸರ್ ಈ ಸಾಂಗ್.
0: ಇಡೀ ಕರ್ನಾಟಕ ಇಷ್ಟ ಪಡುತ್ತಲ್ರಿ ಈ ಗೀತೆನ. ಒಳ್ಳೆ ಗೀತೆನ ಕೇಳಿದಿರ, ಧನ್ಯವಾದ. ಏನ್ ಮಾಡ್ತೀರ ಸುರೇಶ್ ಅವರು?
1: ಸರ್ ನಾವು ಇದು ಗುಳಿ ಚೀಲ ಬರ್ತಲ್ ಸರ್ ಬಾರ್ದನ್.
0: ಹಾ ಹೌದು,
1: ಚೀಲ ಖಾಲಿ ಚೀಲ ಕಾರ್ಮಿಕ ಕೆಲಸ ಮಾಡ್ತೀವಿ ಸರ್, ನಾವು ಅದು ವರ್ಕ್ ಮಾಡ್ತೀವಿ.
0: ಓಕೆ ಓಕೆ, ಒಳ್ಳೆ ಕೆಲಸ, ಧನ್ಯವಾದ ಕರೆನ ಮಾಡಿದ್ದಕ್ಕೆ ಸುರೇಶ್ ಅವರೇ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ.
1: ಹೌದು ಸರ್. ಹಾ, ನಿಮ್ಮ ಕಾರ್ಯಕ್ರಮ ಕೇಳ್ಕೊಂತ ನಾವು ಕೆಲಸ ಮಾಡ್ತೀವಿ ಸರ್.
0: ಜೋಪಾನ ಹುಷಾರು, ಕಾರ್ಯಕ್ರಮವನ್ನು ಕೇಳ್ತಾ ಜೋಪಾನ ಕೆಲಸವನ್ನು ಮಾಡಿ, ಸರಿನಾ?
1: ಓಕೆ ಓಕೆ,
0: ಧನ್ಯವಾದ ಕರೆಯನ್ನು ಮಾಡಿದ್ದಕ್ಕೆ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ಶುಭ ದಿನ.

0: ಪ್ರೇಮವನ್ನು ಕಣ್ಣಲ್ಲಿ ನೋಡಬೇಕು ಅಂತ ಅಂದರೆ ಈ ಒಂದು ಗೀತೆಯನ್ನು ನೋಡಿ, ಎಸ್ಪೆಷಲಿ ಆಶಾರಾಣಿಯವರ ಕಣ್ಣುಗಳಲ್ಲಿ. ಈ ಗೀತೆಯನ್ನು ಹಾಡುವಾಗ ಅವರ ಕಣ್ಣಲ್ಲಿ ಇದೆಯಲ್ಲ ಪ್ರೇಮ, ಹೇಗೆ ಕಾಣುತ್ತೆ ಅಂತ ಅಂದರೆ ಇಷ್ಟು ಚೆನ್ನಾಗಿ ಪ್ರೇಮವನ್ನು ಕಣ್ಣಿನಲ್ಲಿ ವ್ಯಕ್ತಪಡಿಸ್ಬೋದು ಅನಿಸುತ್ತೆ. ಅಷ್ಟು ಸುಂದರವಾಗಿ ಪ್ರೇಮದ ಭಾವಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವು ಇದ್ದೀವಿ ಸ್ನೇಹಿತರೆ. ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆಯನ್ನು ನೋಡೋಣ, ಬನ್ನಿ. ಹಲೋ,
1: ಹಲೋ,
0: ನಮಸ್ತೆ, ಯಾರು, ಎಲ್ಲಿಂದ?
1: ಸರ್, ನನ್ನ ಹೆಸರು ನಿತಿನ್ ಅಂತ, ಶಿರ್ವಾಸೆ, ಚಿಕ್ಕಮಗಳೂರು. ಶಿರ್ವಾಸೆ ಅಂತ ಒಂದು ಗ್ರಾಮ ಇದೆ, ಅಲ್ಲಿಂದ ಫೋನ್ ಮಾಡ್ತಿರೋದು.
0: ಚಿಕ್ಕಮಗಳೂರ್ ಹತ್ರನ ಶಿರ್ವಾಸೆ?
1: ಹೌದೌದು, ಮುಸೋಡಿ ಅಂತ ಒಂದು ಭದ್ರಾಭಯರಣಿ ಇದೆ.
0: ಹಾ ಹಾ,
1: ಅಲ್ಲಿಂದ ಸರ್.
0: ಹೇಗಿದ್ದೀರಾ ನಿತಿನ್?
1: ನಾವು ಆರಾಮ್ ಸರ್, ನೀವು?
0: ನಾನು ಆರಾಮಿದ್ದೀನಿ. ಯಾವ ಹಾಡನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ಸರ್, ಇದು ಯುಗ ಯುಗಗಳ ಸಾಗಲಿ ಅಂತ ಬರುತ್ತಲ್ಲ, ಹಾಡ್ಬೇಕಿತ್ತು.
0: ಹೃದಯ ಗೀತೆ, ಹೃದಯ ಗೀತೆ ಚಿತ್ರದ್ದು.
1: ಹೌದು ಸರ್, ಹೌದು,
0: ಖಂಡಿತ ಪ್ರಸಾರ ಮಾಡ್ತೀನಿ. ಒಳ್ಳೆ ಗೀತೆಯನ್ನ ಕೇಳಿದೀರಾ.
1: ಹಾ ಸರ್.
0: ಹೇಗಿದೆ ಚಿಕ್ಕಮಗಳೂರು, ಮಳೆ ಆಯ್ತಾ ಇಲ್ವಾ?
1: ಸರ್, ಈ ಬಾರಿ ತುಂಬಾ ಮಳೆ ಕಮ್ಮಿ. ಈ ತರ ಆದ್ರೆ ನಮಗೆ ಮುಂದೆ ಕಷ್ಟ ಆಗುತ್ತೆ.
0: ಏನಾಗಲ್ಲ, ಏನಾಗಲ್ಲ, ಇದೆಲ್ಲ ವೆದರ್ ಫಿನಾಮಿನ ಅಷ್ಟೇ. ಎಲ್ಲಿ ನಾವು ಒಂದ್ ವರ್ಷ ಬಂದ್ರೆ ಮುಂದಿನ ಸರಿ ಲಾನಿನ ಆದಾಗ ಒಳ್ಳೆ ಮಳೆಯನ್ನೇ ಆಗುತ್ತೆ. ಸೊ ತಲೆ ಕೆಡಿಸ್ಕೋಬಿಡಿ, ಸ್ಟೇ ಸ್ಟ್ರಾಂಗ್.
1: ಹಣ್ಣು ಹಂಪಲು ಎಲ್ಲ ಬಂದ್ರೆ ತುಂಬಾ ಮಳೆ ಕಮ್ಮಿ ಅಂತ ಹೇಳ್ತಾರೆ ಸರ್. ಹೌದಾ?
0: ಅವರವರ ನಂಬಿಕೆ, ಗ್ರಾಮೀಣ ನಂಬಿಕೆಗಳು, ಆ ನಂಬಿಕೆಗಳನ್ನ ಕೆಲವು ಮಾತಿದೆಯಲ್ಲ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ. ಆ ನಂಬಿಕೆಗಳು ಇಲ್ಲೂ ಪರವಾಗಿಲ್ಲ, ಇಲ್ಲೂ ಅಂತ ಮಳೆ ಆಗಿಲ್ಲ. ನೀವು ಹೇಳ್ದಾಗಿನ ಚಿಕ್ಕಮಗಳೂರಲ್ಲಿ ಆಗಿಲ್ಲ ಅಂದ್ರೆ ಸ್ವಲ್ಪ ಅಲ್ಲಾದ್ರೆ ಅಲ್ವಾ. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಆಯ್ತು ಅಂದ್ರೆ ಮಳೆ ಎಲ್ಲ ಕಡೆ, ನದಿಗಳು ತುಂಬಾ ಹರಿಯುತ್ತೆ.
1: ಕಾಫಿ ನಾಡಿದು ಇಲ್ಲೇ ಆಗ್ಲಿಲ್ಲ ಅಂದ್ರೆ ಕಷ್ಟ.
0: ಹೌದೌದು, ಯಾಕಂದ್ರೆ ಇಡೀ ಕರ್ನಾಟಕಕ್ಕೆ ನೀರನ್ನ ಕಳಿಸುವಂತ ಒಂದು ಜಾಗ ಅದು. ನನಗೂ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ನಿತಿನ್. ಹೀಗೆ ನಿಮ್ಮ ಕೆಲಸಗಳ ಜೊತೆ ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಕರೆ ಮಾಡಿದಕ್ಕೆ ಧನ್ಯವಾದ. ಚಿಕ್ಕಮಗಳೂರನ್ನು ಕೇಳಿ ಅಂತೇಳಿ.
1: ಸರಿ ಸರಿ,
0: ಶುಭ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ ನಿತಿನ್.

0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವು ಇದೀವಿ ಸ್ನೇಹಿತರೆ. ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆ. ಹಲೋ,
1: ನಮಸ್ಕಾರ ಸರ್.
0: ನಮಸ್ತೆ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಹಗರಿ ಬುಮ್ಮಾಳಿ ತಾಲೂಕು ಹಂಪ ಸಾಗರ ಸುಭಾನ್ ಕೋರಿ ಸರ್.
0: ಸುಭಾನ್ ಕೋರಿ ಅವರೇ, ಹೇಗಿದ್ದೀರಾ
1: ಸರ್? ಆರಾಮಿದ್ದೀನಿ ಸರ್.
0: ಯಾವ ಗೀತೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ಮನಃಶಾಂತಿ ಸರ್, ಚಿತ್ರದೇ ಸರ್.
0: ಮನಃಶಾಂತಿ, ಯಾವ ಗೀತೆ ಅದರಲ್ಲಿ?
1: ಅದೇ ನೀಲಿ ಗಗನಕ್ಕೆ ಹಾರೋ ಗಾಳಿಪಟ ಅಂತ ಇದೆ ನೋಡಿ ಸರ್, ಇವತ್ತು ಕಾರ ಹುಣ್ಣಿಮೆ ಸರ್, ಅದ್ರ ಪ್ರಯುಕ್ತ ಹಾಡು ಕೇಳ್ತಾ ಇದ್ದೀನಿ.
0: ಹೌದು ಹೌದು, ಸ್ನೇಹಿತರೊಬ್ಬರು ಸಂದೇಶವನ್ನ ಕಳಿಸಿದ್ರು, ಕಾರ ಹುಣ್ಣಿಮೆ ಶುಭಾಶಯಗಳು. ಹೇಗೆ ಮಾಡ್ತಾ ಇದ್ರ ನೀವು ಊರಲ್ಲಿ?
1: ಏನಿಲ್ಲ ಸರ್, ಸ್ಕೂಲ್ ಬಿಟ್ಟ ಮೇಲೆ ಹೋಗಿ ಅಲ್ಲಿ ಪಟ ಹಾರಿಸೋದು ಸರ್. ನಾವು
0: ಟೀಚರ್ ತಾವು?
1: ಇಲ್ಲ ಸರ್, ಟೈಲರ್ ಸರ್. ಪ್ರತಿ ವರ್ಷ ಹಾರಿಸ್ತೀವಿ ನಾವು, ಒಬ್ಬ ರೆಡಿ ಮಾಡ್ಕೊಡ್ತೀವಿ ಸರ್.
0: ಸ್ಕೂಲ್ ಹತ್ರ ಹೋಗಿ ಹಾರಿಸೋದಾ?
1: ಹಾ, ಸ್ವಲ್ಪ ಅಲ್ಲಿ ಸ್ವಲ್ಪ ಜಾಗ ಇದೆ ಸರ್.
0: ಹಾ, ಓಕೆ ಓಕೆ.
1: ಹಾರಿಸ್ತೀವಿ ಸರ್ ಪಟನ, ಪ್ರತಿ ವರ್ಷ ಹಂಗೆ ಸರ್ ಮಾಡೋದು.
0: ಪಟ ಹಾರಿಸೋದು ಕಾಂಪಿಟೇಷನ್ ಇರುತ್ತಾ?
1: ಏ ಇಲ್ಲ ಇಲ್ಲ ಸರ್, ನಾವು ನಮ್ಮ ಮೊಮ್ಮಕ್ಳಿಗೆ ಗೊತ್ತಿಗೆ ನಾವು ದೊಡ್ಡ ಪಟ ಮಾಡಿಸ್ತಾರೆ ಸರ್. ಪ್ರತಿ ವರ್ಷ ಒಂದ್ ಸ್ವಲ್ಪ ಒಂದ್ ದಿನ ಎರಡು ದಿನ ಹಾರಿಸ್ತೀನಿ ಸರ್.
0: ಮೊಮ್ಮಕ್ಳಿದ್ರೆ ಅಷ್ಟು ದೊಡ್ಡವ್ರ ನೀವು?
1: ಇಲ್ಲ ಸರ್, ನಮ್ಮ ಅಣ್ಣನ ಮೊಮ್ಮಕ್ಳು ಇದಾರೆ ಸರ್, ನನ್ನ ಮೊಮ್ಮಕ್ಳು ಇದಾರೆ ಸರ್, ಮೂವರಿದಾರೆ.
0: ನಿಮ್ ವಯಸ್ ಕೇಳಿದ್ರೆ ಆಗನ್ಸಲ್ಲ ನೋಡಿ.
1: ಸರ್
0: ಇಲ್ಲಿ ಇಡೀ ಊರೆಲ್ಲ ಸೇರ್ತೀರಾ ಈ ಗಾಳಿಪಟ ಹಾರಿಸೋದಕ್ಕೆ?

0: ಎಲ್ಲ ಈಗೆಲ್ಲ ಕಡಿಮೆ ಆಗ್ಬಿಟ್ಟ ಸರ್, ಮುಂಚೆಗೆಲ್ಲ ಇತ್ತು, ಮುಂಚೆಗೆಲ್ಲ ಫುಲ್ ಇರ್ತದೆ ಸರ್ ಒಂದು, ಈಗ ಏನಿಲ್ಲ ಸರ್, ಈಗ ನಮ್ಗೆ ನಿಮ್ಗೆ ಒಬ್ಬೊಬ್ಬರ ಒನ್ ಟೆಂಟೆ ಇರ್ತೀವಿ ನೋಡಿ ಸರ್, ನಮ್ಮ ಹುಡುಗನ ಜೊತೆಗೆ ಹೋಗಿ ಸರ್ ಇರ್ತದೆ ಸರ್, 8 ಜನ ಇರ್ತಾರ ಆರ್ತೀವಿ ಸರ್ ಅಷ್ಟೇ.
1: ಬಣ್ಣ ಬಣ್ಣದ ಪಟ ತರ್ತೀರಾ ಅಥವಾ ನೀವು ಮಾಡ್ಕೊಂತೀರಾ?
0: ಏ ಮಾಡ್ಕೊಡ್ತಾನ ಸರ್, ಇಲ್ಲಿ ನಮ್ ಗೆಳೆಯದಾನ ಸರ್, ಅದ್ ಮಾಡ್ಕೊಡ್ತಾನ ಸರ್, ಹಗ್ಗ ಎಲ್ಲ ಎಲ್ಲ ಇದೆ ಸರ್, ದಾರಗೆರೆ ಇದೆ, ಇವತ್ತು ರಾತ್ರಿ ಸಾಯಂಕಾಲ 5 ಗಂಟೆಗೆ ಹೋಗ್ಬೇಕು ಸರ್ ಇಲ್ಲಿ ಧಾರಸ್ತಾಗ.
1: ಖುಷಿ ಆಯ್ತು, ಕಳ್ಸ್ಕೊಡಿ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಫೋಟೋಗಳನ್ನೆಲ್ಲ ಗಾಳಿ ಪಟ್ಟಿದ್ದೆಲ್ಲ ಹೇಗೆ?
0: ಖಂಡಿತ ಸರ್,
1: ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಆಯ್ತು ಸರ್,
1: ನಿಮ್ಮ ಮೆಚ್ಚಿನ ಗೀತೆ ಬರುತ್ತೆ ಕೇಳಿ ಸುಭಾನ್ ಅವರೇ. ಶುಭ ದಿನ.
0: ನಮಸ್ತೆ.

0: ಪಾಠ ಪಾಠ ಎನ್ನುತ್ತ ನನ್ನ ಪಾಠ. ಕರ್ರನೆ ನುಗ್ಗಿ ಜರ್ರನೆ ಜಾರಿ ಪರ್ರನೆ ಹರಿವುದು ನಿನ್ನ ಪಟ.
1: ಹರಿದರೆ ನನ್ನ ಪಟ, ಸೊಂಟವು ಲಟಲಟ, ವಟವಟ ಗುಟ್ಟಿದರೆ

ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಕರೆಯನ್ನ ನೋಡೋಣ ಬನ್ನಿ. ಕರೆ ಕಟ್ ಆಗಿದೆ. ಓಕೆ ಸ್ನೇಹಿತರೆ, ಇಷ್ಟೊತ್ತು ನೀವು ಕರೆಯನ್ನು ಮಾಡಿ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಿದ್ರಿ, ಹಾಗೆ ಕರೆ ಮಾಡಿದ್ದ ಸ್ನೇಹಿತರು ಪುನಃ ಕರೆ ಮಾಡಿದ್ದೀರಾ, ಇಟ್ಸ್ ಓಕೆ. ಮತ್ತು ಮುಂದಿನ ಬಾರಿ ನಿಮ್ಮ ಇತರೆ ಸ್ನೇಹಿತರಿಗೆ ಅವಕಾಶವನ್ನು ಮಾಡಿಕೊಡಿ ಅಷ್ಟೇ ನನ್ನ ಕೋರಿಕೆ. ಹಾಗೆ ಯಾರೆಲ್ಲ ಕರೆ ಮಾಡಿ ಪ್ರಯತ್ನಪಟ್ಟು ಕರೆ ಸಿಕ್ಕಿಲ್ಲ ಅಂತ ಅಂದರೆ ಬೇಸರ ಪಟ್ಕೊಳ್ಳೋದು ಬೇಡ. ಕರೆಗೊಂದು ಹಾಡೋ ಕಾರ್ಯಕ್ರಮ ಪ್ರತಿದಿನ ಇರುತ್ತೆ. ಮತ್ತೊಮ್ಮೆ ಪ್ರಯತ್ನವನ್ನು ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ನೀವು ಕೇಳ್ಬೋದು. ಓಕೆನಾ? ಯಾರು ಸಹ ಬೇಸರ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಜೊತೆಗೆ ಇಮೇಲ್ ರಿಕ್ವೆಸ್ಟ್ ಸಹ ಇದೆ, ಇನ್ನು ಕೆಲವೇ ಕ್ಷಣದಲ್ಲಿ ಅದು ಆರಂಭ ಆಗುತ್ತೆ. ಸೊ ನಿಮ್ಮ ಗೀತೆಗಳು ಬಂದೇ ಬರುತ್ತೆ, ಪ್ರಯತ್ನವನ್ನು ಮಾಡ್ತಾ ಇರಿ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಜೋಗಿ ಚಿತ್ರದ ಈ ಗೀತೆ.

ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಇದುವರೆಗೂ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಿದ್ರೆ ಸ್ನೇಹಿತರೆ, ಕಾರ್ಯಕ್ರಮವನ್ನು ಕೇಳಿದಂತಹ ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದು ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 1 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹಕರಿಸುವಂತೆ ಚುನಾವಣಾ ಆಯೋಗ ಮನವಿ ಮಾಡಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಬಗ್ಗೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸರ್ಕಾರ 8-10 ಆಕ್ಷೇಪಣೆಗಳನ್ನು ಸಲ್ಲಿಸಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಚನ್ನಪಟ್ಟಣದಲ್ಲಿ ತಿಳಿಸಿದ್ದಾರೆ. ಭಾರತದ ಸಶಸ್ತ್ರ ಪಡೆಗಳು, ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಸಿಬ್ಬಂದಿಯ ಅಪ್ರತಿಮ ಸಾಹಸ ಹಾಗೂ ಶೌರ್ಯವನ್ನು ಗೌರವಿಸುವ ನಿಟ್ಟಿನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಸೀಶಲ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಕ್ಟೋರಿಯಾದಲ್ಲಿ ಭಾರತೀಯ ಸಮುದಾಯವನ್ನು ಭೇಟಿ ಮಾಡಿದರು. ಬಳಿಕ ವಿಕ್ಟೋರಿಯಾದ ಕ್ವೀನ್ಸಿ ರಸ್ತೆಯಲ್ಲಿರುವ ಅರುಳ್ ಮಿಹು ನವಶಕ್ತಿ ವಿನಯಾಗಾರ ದೇವಾಲಯಕ್ಕೆ

ಭೇಟಿ ನೀಡಿದರು. ಅಸ್ಸಾಂ ಮತ್ತು ನೆರೆಯ ಅರುಣಾಚಲ ಪ್ರದೇಶದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಪ್ರವಾಹ ತಲೆದೋರಿದ್ದು 6 ಜಿಲ್ಲೆಗಳ 22,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದ ಆರ್ಥಿಕ ಅಕ್ರಮಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕು ಎಂದು ಕೋರಿದ್ದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ತುರ್ತು ವಿಚಾರಣೆಗೆ ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ಅಮೆರಿಕದ ಫುಲ್ಲರ್ಟನ್ನಲ್ಲಿ ನಡೆದ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೇಯ ಸುಲಿ ಯಾಂಗ್ ವಿರುದ್ಧ 15-21, 21-16, 9-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 1:43. ಈ ಸಮಯ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವಂತಹ ಸಮಯ ಸ್ನೇಹಿತರೆ. ಸೋಮವಾರದ ಶುಭಾಶಯಗಳು. ಸಂತು, ತಿಂಡಿ ಆಯ್ತಾ? ನನ್ನ ಹೆಸರನ್ನ ಹಾಡು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಗೀತಾ ಜೋಶಿಯವರು, ಕಲಬುರಗಿಯಿಂದ. ಖಂಡಿತ, ಎಷ್ಟು ಒಳ್ಳೆಯ ಹೆಸರು ಇಟ್ಕೊಂಡಿದ್ದೀರಾ ನೀವು. ಪ್ರಸಾರ ಆಗದೆ ಇರತ್ತೆ ನಿಮ್ಮ ಹೆಸರಿನ ಗೀತೆ. ಹಾಗೆ ಯಾರಿದು? ಮಧ್ಯಾಹ್ನದ ಕಾರ್ಯಕ್ರಮಗಳಿಗೆ ಸ್ವಾಗತ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಕವಿತಾ ಶ್ರೀನಿವಾಸ ಅವರು, ವಯಸ್ ಕಾಲೋನಿ ಧಾರವಾಡದಿಂದ. ಹಾಗೆ ಕಾರುಣಿ ಹಬ್ಬದ ಶುಭಾಶಯಗಳು ಅಂತ ಮೋಹನ ಬಾಬ್ರೆ ಕಿನ್ನಿ ಅಬ್ಬಾಸ್ ಆಳಂದ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹಾ, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಮಂಜುಳಾ ಶೇಖರ್ ಅವರು ಯಲಹಂಕದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಪ್ರವೀಣ್ ಹೊಸಕೋಟೆ ನವೋದಯ ನಗರ ಬೆಂಗಳೂರಿನಿಂದ ಇವರು ಗೆಸನ ಮಾಡಿದ್ರು ಆಗ. ಹಾಗೆ ಅಕ್ಷತಾ ಅವರ ಸಂದೇಶ ತುಮಕೂರಿನಿಂದ ಬಂದಿದೆ, ಧನ್ಯವಾದ. ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಜಾತ ಆರ್ ಗಣೇಶ್, ಲಿಖಿತ ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್ ವಿಮರ್ಶ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಿರಿಜಾ ಐಗೋಳ ಇವರ ಸಂದೇಶ ಬಂದಿದೆ. ಹಾಗೆ ಜಯಣ್ಣ ಶಶಿವಾಳ ಇವರ ಸಂದೇಶ. ಹಾಗೆ ರೇಖಾ ರವಿಕುಮಾರ್ ಪುಣೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸಿಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಿರಿಯ ಜೈ ಜಗದೀಶ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರಿಗೆ ತುಂಬ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ. ರಾಣಿಯೂರು ಹೊಳೆಬೀಡಿನಿಂದ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟ ಜೈ ಜಗದೀಶ್ ಅವರ ಬಗ್ಗೆ ಮಾಹಿತಿ ಮತ್ತು ಗೀತೆಗಳು ಎಲ್ಲ ಚೆನ್ನಾಗಿದೆ. ಹಾಗೆ ಹೊಸ ಹಾಡು ಕಾರ್ಯಕ್ರಮದಲ್ಲಿ ಗೀತೆಗಳು ಎಲ್ಲ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ, ಅರುಣಾ ಮೈತ್ರಿ ಜೆಸಿನಗರ್ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡಿದ್ದಾರೆ. ಇಂದಿನ ಕಲಾಭಾರತಿಯಲ್ಲಿ ಉತ್ತಮವಾದ ನಿರೂಪಣೆಯೊಂದಿಗೆ ಹಾಡುಗಳು ತುಂಬ ಇಷ್ಟವಾಯಿತು ಅಂತ ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪೂರ್ಣಿಮಾ ಮೇಸ್ತ್ರಿ ಅವರು ನಾರಾಯಣಪುರ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಯ ಜಗದೀಶ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಸುಜಾತ ಮಹೇಶ್ ಅವರು ಗುರುಪುರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೈ ಜಗದೀಶ್ ಅವರನ್ನು ಕುರಿತಾದ ಚಿತ್ರಗೀತೆಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಂದಿನ ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿತ್ತು ಅಂತ ಚೈತ್ರ ಡಿ ಎಂ ಕಮಲಾಪುರ ನೆಲಮಂಗಲ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ರತ್ನ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆಯೇ

ಜಗದೀಶ್ ಜೈ ಜಗದೀಶ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಕಲಾಭಾರತಿ ಕಾರ್ಯಕ್ರಮದ ಮೂಲಕ ತಿಳಿಸಲು ಕೋರುತ್ತೇನೆ. ಹೃತ್ಪೂರ್ವಕ ಧನ್ಯವಾದಗಳು ಅಂತ ಪಿ ಬಿಂದುಮತಿ ಅವರು ಯಲಹಂಕದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮೀರಾ ಸುಭಾಷ್ ಕುಲಕರ್ಣಿ ಅವರು ಕೆಂಗೇರಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪೂರ್ಣಿಮಾ ರಾಘವೇಂದ್ರ ಅವರು ಕುಂದಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಂದರವಾದ ಕಾರ್ಯಕ್ರಮ ಅಂತ ಅನಂತರಾಜ್ ಗೋರ್ಲಡ್ ಕುಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ಹಾಗೆ ಕಲಾಭಾರತಿ ಮತ್ತು ಕರೆಗೊಂದು ಹಾಡು ಕೇಳುಗರ ಹಾಡು ಇಷ್ಟ ಆಯಿತು, ಸೂಪರ್ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಮಯೂರ ಕೋಟಿ ಜನ್ನಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಕಾರ್ಯಕ್ರಮದ ಗೀತೆಗಳನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆ 25379 ಖಂಡಿತ ಪ್ರಯತ್ನವಂತೂ ಮಾಡೇ ಮಾಡ್ತೀವಿ. ಎನ್ ಜಿ ಬಸವರಾಜ್ ಅವರು ಅನ್ನಪೂರ್ಣ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲಾಭಾರತಿಯಲ್ಲಿ ನಟ ನಿರ್ಮಾಪಕ ಜೈ ಜಗದೀಶ್ ಅವರ ಬಗ್ಗೆ ತಿಳಿಸಿದ ಮಾಹಿತಿ ಉಪಯುಕ್ತವಾಗಿತ್ತು ಹಾಗೂ ಅವರ ಅನೇಕ ವಿಚಾರಗಳನ್ನು ತುಂಬ ಆಸಕ್ತಿದಾಯಕವಾಗಿ ತಿಳಿಸಿಕೊಟ್ರಿ. ಕರೆಗೊಂದು ಹಾಡಿನಲ್ಲಿ ಪ್ರಸಾರದ ಹಾಡುಗಳು ಇಷ್ಟ ಆದವು. ಉಪಯುಕ್ತ ಮಾಹಿತಿಗೆ ಹಾಗೂ ಮಧುರ ಹಾಡುಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಸಹ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮಗಳು ಕೇಳ್ತಾ ಇದ್ದೀವಿ, ಉತ್ತಮವಾಗಿ ಪ್ರಸಾರವಾಗ್ತಾ ಇದೆ, ಹಿತವಾಗಿದೆ ಅಂತ ಮಾರಸಂದ್ರ ಕೆಂಪರಾಜು ತುರುವೇಕೆರೆ ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇವೆ, ಹಾಡುಗಳನ್ನು ಕೇಳಿ ಸಂತೋಷವಾಯಿತು ಅಂತ ರಾಣಿ ಚೆನ್ನಮ್ಮನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ಶಾಂತ ಸ್ನೇಹ ಸುಧಾಕರ ವಾಡಪ್ಪಗೋಳ ಇವರ ಸಂದೇಶ ಬಂದಿದೆ. ದಯವಿಟ್ಟು ನಿಮ್ಮ ಕರೆಸಿಗೂ ಉಪಾಯ ಹೇಳಿ ಅಂತ ದಯಾನಂದ ಮಾವಟ್ಕರ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಜಸ್ಟ್ ಪ್ರಯತ್ನ ಮಾಡ್ತಾ ಇರಿ ಸ್ನೇಹಿತರೆ ಅಷ್ಟೇ. ಎಲ್ಲರ ಗೀತೆಗಳು ನಮ್ಮ ಮೆಚ್ಚಿನ ಗೀತೆಗಳೇ ಆಗಿವೆ ಅಂತ ಹೇಳ್ತಾ ಇದ್ದಾರೆ ನಿರ್ಮಲಾ ಅವರು. ಹಾಗೆ ಅಥಣಿಯ ಚಂದ್ರಕಾಂತ್ ಅಂಬಟ್ ಅವರ ಮೆಚ್ಚುಗೆ ಸಂದೇಶ ಬಂದಿದೆ. ಎನ್ ಎಂ ಖರ್ಜಗಿ ಮುರುಗೋಡ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಾತು ಹಾಡು ಎಲ್ಲ ಚೆನ್ನಾಗಿತ್ತು ಕಲಾಭಾರತಿ ಕಾರ್ಯಕ್ರಮದಲ್ಲಿ. ಹಾಗೆ ಗೀತೆಗಳನ್ನೆಲ್ಲ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 57468 ಇವರು. ಜೋಗಿಯ ಗೀತೆಗೆ ಧನ್ಯವಾದ ಅಂತ 66916 ಇವರ ಸಂದೇಶ ಬಂದಿದೆ. ಹಾಗೆ 31077 ಇವರ ಸಂದೇಶ ಸಹ ಬಂದಿದೆ. ಶಿವಲಿಂಗಪ್ಪ ಕಾವಲಿ, ಮನೋಜ ಕಾವಲಿ, ಸಮರ್ಥ ಕಾವಲಿ, ಮಂಜುಳ ಕಾವಲಿ ಅವರ ಸಂದೇಶ ಬಂದಿದೆ. ಹಾಗೆ ಸರ್ವೇಶ ಮಠ ಕಲಬುರಗಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಚಾಮರಾಜನಗರ ತಾಲೂಕು ಕೆಬ್ಬೆಪುರ ಗ್ರಾಮದಿಂದ ಮಂಜುನಾಥ್ ವಿಷ್ಣು ಸಹಸ್ರನಾಮ ಇವರ ಸಂದೇಶ ಬಂದಿದೆ. ಸಂತೋಷ್ ಸೂಪರ್ ಕಾರ್ಯಕ್ರಮ, ಒಳ್ಳೆ ಸಾಂಗ್ ಪ್ರಸಾರ ಮಾಡಿದ್ರಿ ಅಂತ ನಂಬರ್ ಎಂಡಿಂಗ್ 51102 ಇವರ ಸಂದೇಶ ಹೇಳ್ತಾ ಇದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಸ್ಟುಡಿಯೋ ಸಮಯ ಇನ್ನೇನು 1 ಗಂಟೆ 10 ನಿಮಿಷ ಆಗಲಿದೆ. 1 ಗಂಟೆ 10 ನಿಮಿಷಕ್ಕೆ ಸರಿಯಾಗಿ ವಾರ್ತೆಗಳನ್ನು ಕೇಳ್ತೀರಾ ಸ್ನೇಹಿತರೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000 ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಸಶಸ್ತ್ರ ಪಡೆಗಳು, ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಸಿಬ್ಬಂದಿಯ ಅಪ್ರತಿಮ ಸಾಹಸ ಹಾಗೂ ಶೌರ್ಯವನ್ನು ಗೌರವಿಸುವ ನಿಟ್ಟಿನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ 2026 ಎರಡನೇ ರಕ್ಷಣಾ ಗೌರವ ಸಮಾರಂಭದಲ್ಲಿ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ಸಮಾರಂಭ ಇಂದು ಸಂಜೆ 5 ನಡೆಯಲಿದೆ. ಸಶಸ್ತ್ರ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿ ತೋರಿದ ಅಸಾಧಾರಣ ಶೌರ್ಯದ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರ, ಈಶಾನ್ಯ ಭಾರತ ಹಾಗೂ ದೇಶದ ಗಡಿಭಾಗಗಳಲ್ಲಿ ಭಯೋತ್ಪಾದನೆ, ದಂಗೆಗಳು ಮತ್ತು ಶತ್ರುಗಳ ಬೆದರಿಕೆಗಳ ವಿರುದ್ದ ಭಾರತವು ನಡೆಸುತ್ತಿರುವ ನಿರಂತರ ಹೋರಾಟವನ್ನು ಈ ಪ್ರಶಸ್ತಿಗಳು ಪ್ರತಿಬಿಂಬಿಸುತ್ತವೆ.

0: ಇದರ ಜೊತೆಗೆ ವಾಯುಯಾನ, ಕಡಲ ಕಾರ್ಯಾಚರಣೆಗಳು ಮತ್ತು ಮಾನವೀಯ ನೆರವು ಹಾಗೂ ರಕ್ಷಣಾ ಕಾರ್ಯಾಚರಣೆಗಳ ವೇಳೆ ಪ್ರದರ್ಶಿಸಲಾದ ಅಸಾಧಾರಣ ಧೈರ್ಯವನ್ನು ಈ ಪ್ರಶಸ್ತಿಗಳ ಮೂಲಕ ಗೌರವಿಸಲಾಗುತ್ತಿದೆ. ಸೀಶೆಲ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಕ್ಟೋರಿಯಾದಲ್ಲಿ ಸೀಶೆಲ್ಸ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯವನ್ನು ಭೇಟಿ ಮಾಡಿದರು. ಬಳಿಕ ಪ್ರಧಾನಿ ವಿಕ್ಟೋರಿಯಾದ ಕ್ವಿನ್ಸಿ ರಸ್ತೆಯಲ್ಲಿರುವ ಅರುಳ್ ಮಿಹು ನವಶಕ್ತಿ ವಿನಯಗಾರ್ ದೇವಾಲಯಕ್ಕೆ ಭೇಟಿ ನೀಡಿದರು. ಈ ದೇವಾಲಯ 1992 ನಿರ್ಮಿಸಲಾಗಿದ್ದು ದ್ರಾವಿಡ ಶೈಲಿ ಗೋಪುರ ಹೊಂದಿದೆ ಹಾಗೂ ಇಲ್ಲಿ ಭಗವಾನ್ ಗಣೇಶನ ಆರಾಧನೆ ನಡೆಯುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಪೀಸ್ ಪಾರ್ಕ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ನಿನ್ನೆ ಅವರು ಸೀಶೆಲ್ಸ್ ದೇಶದ ಸ್ವಾತಂತ್ರ್ಯದ 50ನೇ ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇದೀಗ ಪ್ರಧಾನಿ ಸೀಶೆಲ್ಸ್ ಪ್ರವಾಸವನ್ನು ಸಂಪನ್ನಗೊಳಿಸಿ ಮರಳಿ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದ ಆರ್ಥಿಕ ಅಕ್ರಮಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕು ಎಂದು ಕೋರಿದ್ದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿಗಳಾದ ಎಂಎಂ ಸುಂದರೇಶ್ ಮತ್ತು ಶೀಲ್ನಾಗ್ ಅವರ ಪೀಠ ಪ್ರಕರಣದ ತುರ್ತು ಅಗತ್ಯವನ್ನು ಪ್ರಶ್ನಿಸಿತು ಹಾಗೂ ಬೇಸಿಗೆ ರಜೆಯ ನಂತರ ನ್ಯಾಯಾಲಯ ಪುನರಾರಂಭಗೊಂಡ ತಕ್ಷಣವೇ ಅರ್ಜಿಯನ್ನು ಪಟ್ಟಿ ಮಾಡಲು ಆದೇಶಿಸಿದೆ. ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ಸಲ್ಲಿಸಿರುವ ಈ ಅರ್ಜಿಯಲ್ಲಿ ದೇವಸ್ಥಾನದ ದೇಣಿಗೆಯ ದಾಖಲೆಗಳು ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ತಕ್ಷಣವೇ ಸಂರಕ್ಷಿಸಲು ಹಾಗೂ ರಾಷ್ಟೀಯ ಪ್ರಾಮುಖ್ಯತೆಯ ದೇವಸ್ಥಾನಗಳ ಕಾಣಿಕೆಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಸಾಂವಿಧಾನಿಕ ಸುರಕ್ಷತಾ ಕ್ರಮಗಳನ್ನು ರೂಪಿಸುವಂತೆ ಕೋರಲಾಗಿದೆ. ಕೇಂದ್ರ ಸರ್ಕಾರ ಜನ ವಿಶ್ವಾಸ ನಿಬಂಧನೆಗಳ ತಿದ್ದುಪಡಿ ಕಾಯ್ದೆ 2026 ಮೂಲಕ ಕಾನೂನು ಮಾಪನಶಾಸ್ತ್ರ ಕಾಯ್ದೆ 2009 ಅಡಿಯಲ್ಲಿ ಇಂಪ್ರೂವ್ಮೆಂಟ್ ನೋಟಿಸ್ ಮೆಕ್ಯಾನಿಸಂ ಅಂದರೆ ಸುಧಾರಣಾ ಸೂಚನಾ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಸ್ವಯಂ ಪ್ರೇರಿತ ನಿಯಮ ಪಾಲನೆ ಉತ್ತೇಜಿಸುವುದು, ಅನಗತ್ಯ ಮೊಕದ್ದಮೆಗಳನ್ನು ಕಡಿಮೆ ಮಾಡುವುದು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸುವುದು ಈ ಸುಧಾರಣೆಯ ಮುಖ್ಯ ಉದ್ದೇಶವಾಗಿದೆ. ಈ ವ್ಯವಸ್ಥೆಯಡಿ ಪ್ರಮುಖವಾಗಿ ಮೊದಲ ಬಾರಿಗೆ ಸಣ್ಣ ಪುಟ್ಟ ಲೋಪದೋಷಗಳನ್ನು ಎಸಗುವ ಉತ್ಪಾದಕರು, ಆಮದುದಾರರು, ಪ್ಯಾಕರ್ಗಳು, ವರ್ತಕರು ಮತ್ತು ಎಂಎಸ್ಎಂಇ ಸೇರಿದಂತೆ ಇತರೆ ನಿಯಂತ್ರಿತ ಸಂಸ್ಥೆಗಳಿಗೆ ಶಿಕ್ಷೆ ವಿಧಿಸುವ ಮುನ್ನ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಶಿಕ್ಷೆ ಅಥವಾ ದಂಡ ವಿಧಿಸುವ ಬದಲಿಗೆ ಒಂದು ಪೂರ್ವ ಎಚ್ಚರಿಕೆಯ ರೂಪದಲ್ಲಿ ಒಂದು ಸುವರ್ಣ ಅವಕಾಶ ನೀಡಲಾಗುತ್ತದೆ. ಆದರೆ ಈ ಸುಧಾರಣೆ ಗ್ರಾಹಕ ರಕ್ಷಣೆಯನ್ನು ಯಾವುದೇ ರೀತಿಯಲ್ಲೂ ದುರ್ಬಲಗೊಳಿಸುವುದಿಲ್ಲ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಸ್ಸಾಂ ಮತ್ತು ನೆರೆಯ ಅರುಣಾಚಲ ಪ್ರದೇಶದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದ್ದು 6 ಜಿಲ್ಲೆಗಳ 22,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅಸ್ಸಾಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಧೇಮಾಜಿ, ನಲ್ವಾರಿ, ದಿಬ್ರುಗಢ್, ಚಿರಂಗ್, ಲಖಿಂಪುರ್ ಮತ್ತು ಕೋಕ್ರಾಜಾರ್ ಜಿಲ್ಲೆಗಳು ಪ್ರವಾಹಕ್ಕೆ ಹಾನಿಗೊಳಗಾಗಿವೆ. ಅದರಲ್ಲೂ ಧೇಮಾಜಿ ಜಿಲ್ಲೆಯಲ್ಲಿ ಪ್ರವಾಹ ತೀವ್ರವಾಗಿದ್ದು 15,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಟ್ಟು 96 ಹಳ್ಳಿಗಳು ಜಲಾವೃತಗೊಂಡಿದ್ದು ಸುಮಾರು 1,690 ಹೆಕ್ಟೇರ್ ಕೃಷಿ ಭೂಮಿ ಮತ್ತು 48,000 ಹೆಚ್ಚು ಜಾನುವಾರುಗಳು ತೊಂದರೆಗೊಳಗಾಗಿವೆ. ಶಿವಸಾಗರ ಜಿಲ್ಲೆಯ ದಿಜಾಂಗ್ ನದಿಯು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಮತ್ತೊಂದೆಡೆ ಭಾರೀ ಮಳೆ ಮತ್ತು ನದಿದಂಡೆಯ ಸವೆತದಿಂದಾಗಿ ಧೇಮಾಜಿ ಜಿಲ್ಲೆಯ ಸಿಮೆನ್ ನದಿಯ ರೈಲ್ವೆ ಸೇತುವೆಯ ಕಂಬವೊಂದು ಅಸ್ಥಿರಗೊಂಡು ಸೇತುವೆ ಭಾಗಶಃ ಕುಸಿದಿದೆ. ಮಳೆ ಮುಂದುವರಿಯುತ್ತಿರುವುದರಿಂದ ಕಟ್ಟೆಚ್ಚರ ವಹಿಸಲು ಜಿಲ್ಲಾಡಳಿತಗಳಿಗೆ ಸೂಚಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 ಆರಂಭವಾಗಲಿರುವ ವಾರ್ಷಿಕ ಶ್ರೀ ಅಮರನಾಥಜಿ ಯಾತ್ರೆಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಯಾತ್ರೆಯು

ಸುಗಮವಾಗಿ ಮತ್ತು ಸುರಕ್ಷಿತವಾಗಿ ಸಾಗುವಂತೆ ನೋಡಿಕೊಳ್ಳಲು ಅಗತ್ಯವಿರುವ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಧಿಕೃತವಾಗಿ ಯಾತ್ರೆ ಆರಂಭವಾಗುವ ಮುನ್ನ ಭದ್ರತಾ ವ್ಯವಸ್ಥೆಗಳು, ವಾಹನಗಳ ಬೆಂಗಾವಲು ಪಡೆ, ಸಂಚಾರ ಮತ್ತು ಒಟ್ಟಾರೆ ಸನ್ನದ್ಧತೆಯನ್ನು ಪರಿಶೀಲಿಸುವ ನಿಟ್ಟಿನಲ್ಲಿ ಒಂದು ಪೂರ್ಣ ಪ್ರಮಾಣದ ತಾಲೀಮು ನಡೆಸಲಾಯಿತು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಒಡಿಶಾದ ಪವಿತ್ರ ಕ್ಷೇತ್ರವಾದ ಪುರಿಯ ಶ್ರೀ ಜಗನ್ನಾಥ ದೇವಾಲಯದಲ್ಲಿ ಇಂದು ಮುಂಜಾನೆ ಸಾಂಪ್ರದಾಯಿಕ ಸಡಗರ ಮತ್ತು ವೈಭವದೊಂದಿಗೆ ಭಗವಾನ್ ಜಗನ್ನಾಥ್, ಬಲಭದ್ರ ಮತ್ತು ದೇವಿ ಸುಭದ್ರಾ ಅವರ ಪವಿತ್ರ ದೇವಸ್ಥಾನ ಯಾತ್ರೆ ನಡೆದಿದ್ದು, ಲಕ್ಷಾಂತರ ಭಕ್ತರು ಪುರಿ ನಗರಕ್ಕೆ ಹರಿದು ಬಂದಿದ್ದಾರೆ. ವಿಶ್ವಪ್ರಸಿದ್ಧ ರಥಯಾತ್ರೆಗೂ ಮುನ್ನ ನಡೆಯುವ ಈ ವಾರ್ಷಿಕ ಧಾರ್ಮಿಕ ಆಚರಣೆ ದೇವಸ್ನಾನ ಪೂರ್ಣಿಮೆಯ ಪವಿತ್ರ ದಿನದಂದು ನಡೆಯುತ್ತದೆ. ಇಂದು ಮುಂಜಾನೆ ದೇವತೆಗಳ ವಿಗ್ರಹಗಳನ್ನು ಭವ್ಯ ಮೆರವಣಿಗೆಯ ಮೂಲಕ ಸ್ನಾನ ಮಂಟಪಕ್ಕೆ ತರಲಾಯಿತು. ಅಲ್ಲಿ ವೇದಘೋಷ, ಶಂಖನಾದ ಮತ್ತು ಭಕ್ತಿ ಸಂಗೀತದ ನಡುವೆ ದೇವಸ್ಥಾನದ ಪವಿತ್ರ ಚಿನ್ನಬಾವಿಯಿಂದ ತರಲಾದ 108 ಕಳಸಗಳ ಪೂಜಿತ ತೀರ್ಥದಿಂದ ದೇವತೆಗಳಿಗೆ ಮಂಗಳ ಸ್ನಾನ ಮಾಡಿಸಲಾಯಿತು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗವು ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದ್ಯಮ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಹೋಸ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ನಾಕೌಟ್ ಹಂತದ 32ರ ಸುತ್ತಿನ ಪಂದ್ಯದಲ್ಲಿ ಬ್ರೆಜಿಲ್ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2 ಅಮೆರಿಕದ ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಜರ್ಮನಿ ಮತ್ತು ಪೆರಾಗ್ವೆ ತಂಡಗಳು ಮುಖಾಮುಖಿಯಾಗಲಿವೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಪುಲ್ಲರ್ಟನ್ನಲ್ಲಿ ನಡೆಯುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಸೂ ಲಿ ಯಾಂಗ್ ವಿರುದ್ದ 15-21, 21-16, 9-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000 ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 1:21:58 ಈ ಸಮಯ. ಇಮೇಲ್ ಮತ್ತು ಪತ್ರಾಧಾರಿತ ಚಿತ್ರಗೀತೆಗಳ ಕೋರಿಕೆಯ ಸಮಯ. ಈ ಪತ್ರಾಧಾರಿತ ಇಮೇಲ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಾಗೂ ಆತ್ಮೀಯ ನಮಸ್ಕಾರ. ಒಂದಷ್ಟು ಪತ್ರಗಳಿದೆ, ಹಾಗೆ ಮೇಲ್ ಸಹ. ಮೇಲ್ ಐಡಿಯನ್ನು ಕೊಡ್ತೀನಿ, ಇದರ ಮೂಲಕ ನೀವು ಮೇಲ್ ಕಳಿಸ್ಬೋದು ಗೀತೆಗೆ. ನಾನು ಒಂದಷ್ಟು ಪತ್ರಗಳನ್ನು ಹಾಗೆ ಇಮೇಲನ್ನು ಎರಡನ್ನೂ ಕನ್ಸಿಡರ್ ಮಾಡಿ ಗೀತೆಗಳನ್ನ ಪ್ರಸಾರ ಮಾಡ್ತೀನಿ. ನಮ್ಮ ಮೇಲ್ ಐಡಿಯನ್ನು ಒಮ್ಮೆ ನೋಟ್ ಮಾಡ್ಕೊಳ್ಳಿ, ಕನ್ನಡ ವಿವಿಧ ಭಾರತಿ @gmail.com. ಈಗ ಸ್ಪೆಲ್ ಮಾಡ್ತೀನಿ, kanenadivividharati@gmail.com. ಕನ್ನಡ ವಿವಿಧ ಭಾರತಿ @gmail.com. ಈ ಸಂಖ್ಯೆಗಳಿಗೆ ನಿಮ್ಮ ಈ ಒಂದು ಮೇಲೆಡೆಗೆ ನಿಮ್ಮ ಸಂದೇಶ ಬರಲಿ, ಇಮೇಲನ್ನು ಕಳಿಸಿ. ಹಾಗೆ ಪತ್ರಗಳ ಸಂದೇಶಗಳನ್ನು ಸಹ ತೆಗೆದುಕೊಳ್ಳೋಣ. ಪತ್ರ ಯಾರ ಪತ್ರ ಮೊದಲನೇದಾಗಿ ಬಂದಿದೆ ಅಂತ ನೋಡೋದಾದರೆ, ಕೋಲಿ ಚಿತ್ರದ ಮೌನಿಕಾ ಮೌನಿಕಾ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಮಾಗಡಿ ತಾಲೂಕು ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ, ಅಶ್ವಿನಿ, ರಮೇಶ್, ಆನಂದ್, ಮನ್ವಿತಾ, ಪ್ರಕಾಶ್ ಅವರ ಒಂದು ಪತ್ರ ಬಂದಿದೆ. ಪತ್ರವನ್ನು ಬರೆದಿದ್ದಕ್ಕೆ ಧನ್ಯವಾದ ಶ್ಯಾಮಲಾ, ಅಶ್ವಿನಿ, ರಮೇಶ್, ಆನಂದ್, ಮನ್ವಿತಾ, ಪ್ರಕಾಶ್ ಅವರೇ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಒಂದು ಬ್ಲಾಸ್ಟ್ ಸಾಂಗ್ ಅನ್ನ ಓಪನಿಂಗ್ ಅನ್ನೇ ಕೇಳಿದ್ವಿ. ಇನ್ನು ಮುಂದಿನ ಗೀತೆಯನ್ನು ಕೇಳೋದಕ್ಕೂ ಮುಂಚೆ ಹಾಗೆ ಸ್ನೇಹಿತರೆ, ಇಮೇಲ್ ಐಡಿಯಲ್ಲಿ ಸ್ವಲ್ಪ ತಪ್ಪಾಗಿದೆ, ಕ್ಷಮೆ ಇರಲಿ. ಮೇಲ್ ಐಡಿಯನ್ನು ಮತ್ತೊಮ್ಮೆ ಕೊಡ್ತೀನಿ, ನೋಟ್ ಮಾಡಿಟ್ಕೊಳ್ಳಿ. ಮೇಲ್ ಐಡಿ ಹೀಗಿದೆ: ವಿ ಬಿ ನಿಮ್ಮ ಹಾಡು @gmail.com. ಸ್ಪೆಲ್ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ: ವಿ ಬಿ ಎನ್ ಐ ಎಂ ಎಂ ಎ ಹೆಚ್ ಎ ಡಿ ಯು @gmail.com. ಮತ್ತೊಮ್ಮೆ: ವಿ ಬಿ ಎನ್ ಐ ಎಂ ಎಂ ಎ ಹೆಚ್ ಎ @gmail.com. ಇಲ್ಲಿಗೆ ನಿಮ್ಮ ಸಂದೇಶಗಳು ಬರಲಿ. ಈಗಾಗಲೇ ಬಂದಿರುವಂತಹ ಒಂದು ರಿಕ್ವೆಸ್ಟನ್ನು ನೋಡೋಣ. ಶುಭ ಮಧ್ಯಾಹ್ನ. ಎಚ್ ಎನ್ ಕೆ ಅವರು ಹಾಡಿರುವ ಫಿಲ್ಮ್ ಗಾಯತ್ರಿ ಮದುವೆಯ ನನ್ನ ದೈವ ಕಣ್ಣ ಮುಂದಿದೆ, ಈ ಸೊಗಸಾದ ಸುಮಧುರ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡುವಿರಾ ಅಂತ ಎಸ್ ಎಂ ಶೋಭಾ ಇವರು ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಪ್ರಸಾರವನ್ನು ಮಾಡ್ತೀವಿ. ಶೋಭಾ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.

ಪತ್ರ ಆಧಾರಿತ ಇಮೇಲ್ ಆಧಾರಿತ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮತ್ತೊಂದು ಇಮೇಲನ್ನು ನೋಡೋಣ. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಮೇಲನ್ನು ಕಳಿಸಿದ್ದಾರೆ. ನಮಸ್ತೆ ವಿದ್ಭಾರತಿ ಕನ್ನಡ, ನನಗಾಗಿ ಅಮೃತಧಾರೆ ಚಿತ್ರದಿಂದ ಗೆಳತಿ ಗೆಳತಿ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಒಂದು ಒಳ್ಳೆಯ ಗೀತೆಯನ್ನು ಕೇಳಿದಿರ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಿದೆ. ಬಿಂದು ಪ್ರಕಾಶ್ ಅವರೇ ಕೇಳಿ.

ಎಷ್ಟು ಪ್ರೀತಿಯ ವಿನಂತಿ ಇದೆ, ಒಂದು ಒಳ್ಳೆಯ ಗೀತೆಯನ್ನು ಕೇಳಿದ್ರಿ, ಬಹಳ ಬಹಳ ಧನ್ಯವಾದ. ಎಷ್ಟು ಒಳ್ಳೆಯ ಗೀತೆ, ಇಷ್ಟ ಆಯಿತು ಸ್ನೇಹಿತರೆ ಒಂದು ಗೀತೆಯನ್ನು ಕೇಳಿದ್ದಕ್ಕೆ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಯಾರು ಈ ಸಂದೇಶವನ್ನು ಕಳಿಸಿದ್ದು? ಓಕೆ, ಮುಂದಿನ ಗೀತೆಯನ್ನು ನೋಡೋಣ. ಮುದ್ದು ಮಗಳೇ ಎನ್ನುವಂತಹ ಗೀತೆಗಾಗಿ ಕೋರಿಕೆ ಬಂದಿದೆ. ಯಾರಿದು? ಲವ್ ಮಾಕ್ಟೈಲ್ ತ್ರೀ ಚಿತ್ರದ್ದು ಮುದ್ದು ಮಗಳೇ ಎನ್ನುವಂಥ ಗೀತೆಯನ್ನು ಶ್ರೀಕಾಂತ್ ಹಾವನೂರು ಹಾವೇರಿಯಿಂದ ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಮೇಲನ್ನು ಕಳಿಸಿದ್ದೀರಾ. ನಿಮ್ಮ ಮೆಚ್ಚಿನ ಗೀತೆ ಲವ್ ಮಾಕ್ಟೈಲ್ ತ್ರೀ ಚಿತ್ರದ್ದು ಮೂಡಿ ಬರ್ತಾ ಇದೆ, ಕೇಳಿ. ವಿಜಯ್ ಪ್ರಕಾಶ್ ಅವರ ಗಾಯನ, ಅರುಣ್ ಕುಮಾರ್ ರಚನೆ, ನಕುಲ್ ಅಭ್ಯಂಕರ್ ಅವರ ಸಂಗೀತದಲ್ಲಿ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನದು ಭಾರತೀಯ ಆಕಾಶವಾಣಿ ಕನ್ನಡ. ಇಮೇಲ್ ಮತ್ತು ಪತ್ರ ಆಧಾರಿತ ಕೋರಿಕೆಯ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಸಮಯ ಇದು. ಮುಂದಿನ ಇಮೇಲ್ ಯಾರಿಂದ ಬಂದಿದೆ ಅಂತ ನೋಡೋಣ. ದಿವ್ಯಾ ಸಿ ಎಂ ಇವರ ಸಂದೇಶ. ನಮಸ್ತೆ ವಿದ್ ಭಾರತಿ, ನನಗಾಗಿ ಲಾಲಿ ಚಿತ್ರದ ಚಂದನ ಕಂಪಲಾಲಿ ಹಾಡನ್ನು ಪ್ರಸಾರ ಮಾಡುವಿರಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರವನ್ನು ಮಾಡ್ತೀವಿ ದಿವ್ಯ ಅವರೇ. ಹಾಗೆ ಯಾರಿದು ಅಮೃತಧಾರೆ ಚಿತ್ರದ ಗೀತೆಯನ್ನು ಕೇಳಿದವರು ಬಿಂದು ಪ್ರಕಾಶ್ ಅವರು. ಹಾಗೆ ನಿಮ್ಮ ಸಂದೇಶ ಹುಡುಕ್ತೆ ಸಿಕ್ಕಲಿಲ್ಲ, ಬಟ್ ಒಳ್ಳೆಯ ಸಂದೇಶವನ್ನು ಒಳ್ಳೆಯ ಗೀತೆಯನ್ನು ಕೇಳಿದ್ರಿ, ಒಳ್ಳೆಯ ಸಾಲುಗಳಿದ್ದಂತಹ ಗೀತೆ, ಧನ್ಯವಾದ. ಈಗ ದಿವ್ಯ ಅವರೇ ನಿಮ್ಮ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ.

ಇಮೇಲ್ ಮತ್ತು ಪತ್ರ ಆಧಾರಿತ ಕೋರಿಕೆಯ ಗೀತೆಗಳ ಸಮಯ ಇದು. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಒಂದು ಪತ್ರವನ್ನು ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ. ಆತ್ಮೀಯ ನಿರೂಪಕರಿಗೆ, ಸಿಬ್ಬಂದಿ ವರ್ಗದವರಿಗೆ ಚಿರ ನಮನಗಳು. ಜೀವನ ಕಷ್ಟ ಸುಖಗಳ ಮಿಲನ, ನೀರಲ್ಲಿ ನೆನೆದು ಬೆಂಕಿಯಲ್ಲಿ ಬೆಂದು ನಂತರವೇ ಆಗುವುದು ಚಿನ್ನದ ಆಭರಣ. ಜೀವನ ಕೂಡ ಕಷ್ಟ ಎಂಬ ಬೆಂಕಿಯಲ್ಲಿ ಬೆಂದು ಅದನ್ನು ಎದುರಿಸಿದಾಗಲೇ ಸುಖದ ಹೊಳಪು ಮೂಡುವುದು. ಜೀವನವು ಅದು ಕಷ್ಟ ಸುಖಗಳೆಂಬ ಕುಸುಮದಂತೆ ಅರಳಲು ನಾವು ಶ್ರಮವಹಿಸಿ ಗೌರವಯುತವಾಗಿ ನಡೆದು ಸುತ್ತಮುತ್ತಲ ಸಮುದಾಯದವರೊಡನೆ ಬಾಂಧವ್ಯ ಸಂಪರ್ಕವೇರ್ಪಡಿಸಿಕೊಂಡಾಗ ಜೀವಕ್ಕೊಂದು ಅರ್ಥ. ಹಂತಕನ ಸಂಚು ಚಿತ್ರದ ಜೀವನ ಸಂಜೀವನ ಅನ್ನುವಂಥ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿರೋದು ಬೊಪ್ಪ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತಾ, ಜಗದೀಶ್ವರಾಚಾರ್, ವಿಜಯ್, ಚಂದ್ರಿಕಾ, ಕೃಪಾ, ಜಗದಾಂಬಿಕಾ, ರಮೇಶ್, ಸುಭನ್, ಕೋರಿ, ರವಿ, ಸುಬ್ರಹ್ಮಣಿ, ನಾಗೇಂದ್ರ, ಚಳ್ಳಮರದ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೋಧನ ಹೊಸಳ್ಳಿಯಿಂದ ಈ ಒಂದು ಪತ್ರವನ್ನು ಬರೆದಿದ್ದಾರೆ. ನಿಮ್ಮ ಪತ್ರಕ್ಕೆ ಧನ್ಯವಾದ. ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಿಸ್ತಾ ಇದ್ದೀವಿ, ಕೇಳಿ ಸ್ನೇಹಿತರೆ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಇಂದಿನ ಕಾರ್ಯಕ್ರಮದಲ್ಲಿ ಇಮೇಲ್ ಮತ್ತು ಪತ್ರ ಆಧಾರಿತ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀವಿ ಸ್ನೇಹಿತರೆ. ಮುಂದೆ ಒಂದು ಇಮೇಲ್ ಬಂದಿದೆ. ಯಾರದು ಇಮೇಲ್ ಅಂತ ಅಂದರೆ ನೋಡೋಣ ಬನ್ನಿ. ಯಾವ ಗೀತೆಗೆ ಅಂತ ಅಂದರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದ ಕರಗದ ಬಾನಿನಲ್ಲಿ ಅನ್ನುವಂಥ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಸರ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದು? ಅರ್ಚನಾ ಅವರು ಬೆಂಗಳೂರಿನಿಂದ. ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ ಅರ್ಚನಾ ಅವರೇ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು

0: ಸಂಪರ್ಕಿಸಿ ಅಥವಾ indiapost.gov.in ಭೇಟಿ ನೀಡಿ.
1: ಕೊನೆಯ ಕೋರಿಕೆಯ ಸಂದೇಶವೊಂದನ್ನು ನೋಡೋಣ. ಗೆಜ್ಜೆ ಪೂಜೆ ಚಿತ್ರದ ಮಗುವೆ ನಿನ್ನ ಹೂನಗೆ ಒಡವೆ ನನ್ನ ಬಾಳಗೆನ್ನುವ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ. ಇದು ನನ್ನ ಫೇವರೇಟ್ ಸಾಂಗ್ ಅಂತ ಜಿ ಇಂದಿರಾ ಅವರು ಹೈದರಾಬಾದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಒಂದು ಒಳ್ಳೆಯ ಗೀತೆಯನ್ನು ಕೇಳಿದ್ರೆ ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ ಇಂದಿರಾ ಅವರೇ.

0: 97.9 FM.
1: ಈಗ ಕೇಳಿ ಸ್ಪಂದನ ಕಾರ್ಯಕ್ರಮ.
2: ಆತ್ಮೀಯ ಕೇಳುಗರೆ, ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ಪಂದನ ಅಂದರೆ ಅದು ನಮ್ಮ ನಿಮ್ಮ ಮಾತು. ನೀವು ಏನೇನೋ ಹೇಳಬೇಕು ಅಂತ ಇರ್ತೀರಿ, ಏನೇನೋ ಪ್ರಶ್ನೆಗಳು ನಿಮ್ಮಲ್ಲಿವೆ, ನಿಮ್ಮ ಪ್ರಶ್ನೆಗಳನ್ನು ನಮಗೆ ಕಳಿಸ್ತೀರಿ. ನಾವು ಕೂಡ ತಾಳ್ಮೆಯಿಂದ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಅಭಿಪ್ರಾಯಗಳಿಗೆ, ನಿಮ್ಮ ಸಲಹೆ ಸೂಚನೆಗಳಿಗೆ ಮನ್ನಣೆ ಕೊಡ್ತಾ ನಿಮ್ಮ ಜೊತೆಗೆ ಮಾತಾಡ್ತೀವಿ, ಸಂವಹನ ನಡೆಸ್ತೀವಿ. ಇದು ಪ್ರತಿದಿನದ ನಮ್ಮ ನಿಮ್ಮ ಮಾತು ಸ್ಪಂದನ. ಇವತ್ತಿನ ಸ್ಪಂದನದಲ್ಲಿ ಒಂದಷ್ಟು ಮೇಲ್ಗಳನ್ನು ನಾವು ನೋಡೋಣ. ನಮ್ಮ ಅನೇಕ ಶ್ರೋತೃಗಳು ಪ್ರಶ್ನೆಗಳನ್ನು ಪ್ರತಿ ವಾರ ಅಥವಾ ಪ್ರತಿದಿನ ನಮಗೆ ಕಳಿಸ್ತಾರೆ. ನಾವು ಅವರ ಎಲ್ಲ ಮೇಲ್ಗಳನ್ನು ನೋಡ್ತಾ ಇರ್ತೇವೆ. ಸ್ಪಂದನ ಕಾರ್ಯಕ್ರಮದಲ್ಲಿ ಅನೇಕರು ತಿಳ್ಕೊಂಡಿದ್ದಾರೆ, ಆ ದಿನದ ಮೇಲ್ಗಳಿಗೆ ನಾವು ಅದೇ ದಿನ ಉತ್ತರಿಸ್ತೀವಿ ಅಂತ. ಖಂಡಿತ ಅದು ಹಾಗಲ್ಲ. ನಿಮ್ಮ ಮೇಲ್ಗಳನ್ನು ಎಲ್ಲವನ್ನೂ ನಾವು ಒಮ್ಮೆ ನೋಡಿ ಅದನ್ನು ಪರಾಮರಿಸಿ ಅದರಲ್ಲಿ ಆಯ್ದ ಮೇಲ್ಗಳನ್ನು ಮತ್ತು ಸೂಕ್ತವಾಗಿ ಬರೆದಂತಹ ಮೇಲ್ಗಳು ಮತ್ತು ಅದೇ ಬರೆದಿಲ್ಲದ ಮೇಲ್ಗಳು ಇವುಗಳನ್ನು ನೋಡಿ ನಾವು ಅದನ್ನು ಪರಾಮರಿಸಿ ನಂತರ ಧ್ವನಿಮುದ್ರಣವನ್ನು ಮಾಡಿ ಸ್ಪಂದನ ಕಾರ್ಯಕ್ರಮವನ್ನು ನಿಮಗೆ ಕೇಳಿಸುವಂಥದ್ದು. ಅನೇಕರು ಅದೇ ದಿನ ಪ್ರಸಾರ ಆಗಲಿಲ್ಲ ಅಂದ ಕೂಡಲೇ ಮರುದಿನ ನನ್ನ ಮೇಲ್, ನಿನ್ನೆ ನಾನು ಕೊಟ್ಟಿದ್ದ ಮೇಲಿಗೆ ಉತ್ತರ ಬರಲಿಲ್ಲ ಅಂತ ಹೇಳ್ತೀರಿ. ಸ್ಪಂದನ ಕಾರ್ಯಕ್ರಮಕ್ಕೆ ನೀವು ಮೇಲ್ಗಳನ್ನು ಕಳಿಸಿದಾಗ ಕನಿಷ್ಠ ಒಂದು ವಾರ ನೀವು ಕಾಯಬೇಕು ನಿಮಗೆ ಉತ್ತರಗಳು ಸಿಗೋದಕ್ಕೆ. ಅಂದರೆ ಬಹುಶಃ ಈಗ ನೀವೇನೋ ಒಂದು ಗುರುವಾರ ಅಥವಾ ಶುಕ್ರವಾರ ಮೇಲ್ ಕಳಿಸಿದ್ದೀರಿ ಅಂತ ಭಾವಿಸೋಣ. ಉತ್ತರ ಗುರುವಾರದ ಅಥವಾ ಶುಕ್ರವಾರದ ಮೇಲ್ನಲ್ಲಿ ಅಂದರೆ ಕಾರ್ಯಕ್ರಮದಲ್ಲಿ ಬರೋದಿಲ್ಲ. ನೀವು

ಗುರುವಾರ ಕಳಿಸಿದರೆ ಮಂಗಳವಾರ ಅಥವಾ ಬುಧವಾರ, ಬರುವ ಮಂಗಳವಾರ ಅಥವಾ ಬುಧವಾರ ನೀವು, ನಿಮಗೆ ಉತ್ತರ ಬರುತ್ತೆ ಅಂತ ನಿರೀಕ್ಷೆ ಮಾಡಬಹುದು. ಅಕಸ್ಮಾತ್ ನೀವು ಸೋಮವಾರ ಮೇಲ್ ಕಳಿಸಿದರೆ ಗುರುವಾರ ಅಥವಾ ಶುಕ್ರವಾರ ನಿಮಗೆ ಉತ್ತರ ಸಿಗಬಹುದು. ಹೀಗೆ ಸ್ಪಂದನ ಕಾರ್ಯಕ್ರಮ ನಿಮಗಾಗಿ ಇರುವಂಥದ್ದು. ಎಲ್ಲ ಮೇಲ್ಗಳನ್ನು ನಾವು ಪರಿಶೀಲಿಸಿ ಅದನ್ನು ನೋಡಿ ನಾವು ಉತ್ತರಗಳನ್ನು ಕೊಡ್ತಾ ಹೋಗ್ತೇವೆ. ನಿಮಗೆ ಗೊತ್ತಿರುವ ಹಾಗೆ ಸ್ಪಂದನ ಇಮೇಲ್ ವಿಳಾಸ ಕನ್ನಡ ವಿವಿಧ ಭಾರತಿ @gmail.com, ಕನ್ನಡ ವಿವಿಧ ಭಾರತಿ @gmail.com. ಇಲ್ಲಿಗೆ ನೀವು ನಿಮ್ಮ ಸ್ಪಂದನೆಗಳನ್ನು ಕಳಿಸಬಹುದು. ಅಂದರೆ ಯಾವುದೇ ಕಾರ್ಯಕ್ರಮವನ್ನು ನೀವು ಕೇಳಿದಾಗ ನಿಮ್ಮ ಪ್ರತಿಕ್ರಿಯೆಗಳನ್ನು ಇಲ್ಲಿಗೆ ನೀವು ಕಳಿಸಬಹುದು. ಇನ್ನು ನಮ್ಮ ಅನೇಕ ಶ್ರೋತೃಗಳು ಪ್ರತಿದಿನ, ಪ್ರತಿ ವಾರ ಅಥವಾ ಪ್ರತಿ ದಿನ, ಒಂದು ದಿನಕ್ಕೆ 2-3 ಮೇಲ್ಗಳನ್ನು ಕೂಡ ಕಳಿಸೋದುಂಟು. ಆಮೇಲೆ ನೀವು ಹೇಳ್ತೀರಿ ನಮ್ಮ ಮೇಲ್ ಓದಲಿಲ್ಲ ಅಂತ. ನಾವು 2-3 ದಿನಗಳಿಗೆ ಒಮ್ಮೆ ಮೇಲ್ ಅಷ್ಟು ಇನ್ಬಾಕ್ಸ್ನ ಓಪನ್ ಮಾಡಿ ಕುಳಿತಾಗ ಒಬ್ಬರದೇ 12, 10, 15 ಮೇಲ್ಗಳು ಇದ್ದಾಗ ನಿಮ್ಮ ಯಾವ ಮೇಲನ್ನು ನಾವು ಉತ್ತರಿಸೋದಕ್ಕೆ ಸಾಧ್ಯ? ಮತ್ತು ಎಲ್ಲ ಮೇಲ್ಗಳಲ್ಲೂ ಹೊಸದಾದ ವಿಷಯ ಇರುತ್ತಾ ಅಂತ ನೋಡಿದರೆ ಹೊಸ ವಿಷಯಗಳೇನೂ ಇರೋದಿಲ್ಲ. ನೀವು ಹಳೆಯ ಮೇಲ್ಗಳನ್ನು ಯಾಕೆ ಓಪನ್ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡ್ತೀರಿ. ಮತ್ತು ಕೆಲವು ಸಲ ಹಳೆಯ ಮೇಲ್ಗಳನ್ನು ಹಿಡಿದು ನನಗೆ ಉತ್ತರ ಸಿಗಲಿಲ್ವಲ್ಲ ಅಂತ ಅದನ್ನೇ ನೀವು ಮುಂದುವರಿಸಿರ್ತೀರಿ. ಹೀಗಾದಾಗ ನಾವು ಒಂದು ಮೇಲ್ಗೆ ಉತ್ತರಿಸಿದಾಗ ನಿಮ್ಮ ಒಂದು ಮೇಲ್ಗೆ ನಿಮ್ಮ 4 ಮೇಲ್ಗಳು ಕೂಡ ಅಲ್ಲಿ ಉತ್ತರಿಸಿದ ಹಾಗೆ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಹಾಗಾಗಿ ನೀವು ಹೊಸ ವಿಷಯಗಳು, ಹೊಸ ವಿಚಾರಗಳು, ಏನನ್ನಾದರೂ ಹಂಚಿಕೊಳ್ಳುವಂಥದ್ದು, ಯಾವುದಾದರೂ ಘಟನೆ ಇರಬಹುದು. ನಮ್ಮ ಭೋಪ ವೆಂಕಟೇಶ್ ಅವರು ಅನೇಕ ಮೇಲ್ಗಳನ್ನು ಕಳಿಸ್ತಾರೆ. ಪ್ರತಿ ಮೇಲ್ನಲ್ಲೂ ಅವರು ಯಾವುದಾದರೂ ಒಂದು ವಿಚಾರ ಹೇಳಿರ್ತಾರೆ, ಅಥವಾ ಅವರ ಒಂದು ಏನೋ ಒಂದು ಒಗಟಿರಬಹುದು, ಅಥವಾ ಕನ್ನಡದ ಒಂದು ಮಾತುಕತೆ ಇರಬಹುದು, ಯಾವುದೋ ಒಂದು ಇಂಥ ಸಂಗತಿಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಳ್ಳೋದು ಉಂಟು. ಆಗ ನಾವು ಭೋಪ ಅವರು ಈ ಸಂಗತಿಯನ್ನು ಹಂಚಿಕೊಂಡಿದ್ದಾರೆ ಅಂತ ಓದೋದು ಕೂಡ ಉಂಟು. ಹಾಗೆ ನಿಮಗೆ ಏನಾದರೂ ಸಂದೇಶ ಕೊಡಬೇಕು ಅಂತಿದ್ದರೆ, ಈಗ ಸಾಮಾನ್ಯವಾಗಿ ನಾವು ನಮ್ಮ ಫೋನಿನ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೀವಿ, ಏನು ಹೇಳ್ತೀರಿ ನೀವಿವತ್ತು ನಿಮ್ಮ ಸ್ನೇಹಿತರಿಗೆ, ಅಥವಾ ಯಾವ ಹಾಡು ನಿಮಗೆ ಬೇಕು, ಯಾಕೆ ಈ ಹಾಡು ಇಷ್ಟ, ಹೀಗೆಲ್ಲ ಏನೋ ಒಂದಷ್ಟು ಮಾತಾಡ್ತಾ ಇರ್ತೀವಲ್ಲ. ಹಾಗೆ ನೀವು ನಮ್ಮ ಸ್ಪಂದನಗೆ ಬರೆದಾಗ ಆ ರೀತಿ ಯಾರೋ ಒಬ್ಬರು ಮಾತಾಡಿರ್ತಾರೆ, ಅದಕ್ಕೆ ಒಂದು ಪ್ರತಿಕ್ರಿಯೆ, ಅಥವಾ ನಿಮಗೆ ಆ ದಿನ ಏನೋ ಒಂದು ಹಂಚಿಕೊಳ್ಳಬೇಕು ಅಂತ ಇರುವಂತಹ ಸಂಗತಿ, ಸಮಾಜದ ಆಗುಹೋಗುಗಳು, ಇಂತಹವುಗಳನ್ನು ನೀವು ದಾಖಲಿಸಿದರೆ ಎಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಮನದ ಮಾತುಗಳನ್ನು ಇತರರು ಕೂಡ ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸ್ಪಂದನ ಕಾರ್ಯಕ್ರಮ ನಿಮ್ಮದೇ. ಸ್ಪಂದನ ಅನ್ನೋದು ಇದು ನಮ್ಮ ನಿಮ್ಮ ಮಾತು, ನಿಮ್ಮದೇ ವೇದಿಕೆ, ನಿಮಗೆ ನಿಲಯ ಉತ್ತರಿಸುವಂತಹ ವೇದಿಕೆ. ಹಾಗಾಗಿ ನೀವು ಸಂಕೋಚ ಪಡದೆ ನಿಮಗೆ ಅನ್ನಿಸಿದ್ದನ್ನು ಬರೀರಿ. ಆದರೆ ಒಂದು ವಾರ ಕಾದರೆ ನಿಮಗೆ ಖಂಡಿತ ಉತ್ತರಗಳು ಸಿಗುತ್ತೆ. ನೀವು ಪ್ರಶ್ನೆಗಳನ್ನು ಬರೆಯುವಾಗ ಅದೇ ಅದೇ ಬರೆಯದೆ ಹೊಸ ಪ್ರತಿಕ್ರಿಯೆಗಳನ್ನು ಆ ವಾರದ ಅಥವಾ 10 ದಿನಗಳ ಅವಧಿಯಲ್ಲಿ ಏನು ನಮ್ಮ ನಿಲಯದಿಂದ ಪ್ರಸಾರ ಆಗಿರುತ್ತೆ ಆ ಕಾರ್ಯಕ್ರಮಗಳಿಗೆ ನೀವು ಸ್ಪಂದಿಸಿದರೆ ಬಹಳ ಬಹಳ ಬಹಳ ಒಳ್ಳೆಯದು ಅಂತ ಒಂದು ಜನರಲ್ಲಾಗಿ ಹೇಳ್ತಾ ಒಂದು ಹಾಡನ್ನು ಕೇಳಿ ಒಂದಷ್ಟು ಇಮೇಲ್ಗಳನ್ನು ನೋಡೋಣ. ಕೇಳ್ತಾ ಇರಿ ಸ್ಪಂದನ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ನಮ್ಮ ನಿಮ್ಮ ಮಾತು.

ಆತ್ಮೀಯ ಕೇಳುಗರೆ, ಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗೀತೆಯನ್ನ ಕೇಳಿದಿರಿ. ಗೀತೆ ಯಾಕ್ರಿ ಪ್ರಸಾರ ಮಾಡ್ತೀರಾ, ಸ್ಪಂದನದಲ್ಲಿ ಹಾಡಿನ ಅಗತ್ಯ ಇದೆಯೇನ್ರಿ ಅಂತ ಜೋರಾಗಿ ಒಂದು ಮಾತನ್ನ ಕೇಳಿದ್ದಾರೆ ನಮ್ಮ ಒಬ್ಬರು ಶ್ರೋತೃ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶ್ರೀಕಾಂತ್, ಹರಿ ಮತ್ತು ಮನೆಯವರು ಇದೇ ಮಾತನ್ನ ಹಿಂದೆ ಮಹಲಿಂಗಪ್ಪ ಜಾಲವಾದಿಯವರು ಕೂಡ ಕೇಳಿದ್ರು. ಆಗ ಅವರಿಗೆ ನಾವು ಉತ್ತರ ಕೊಟ್ಟಿದ್ವಿ. ಈಗ ಶ್ರೀಕಾಂತ್ ಅವರಿಗೆ ಮತ್ತೆ ನಾವು ಹೇಳಬೇಕು, ಯಾಕೆ ನಾವು ಹಾಡನ್ನು ಪ್ರಸಾರ ಮಾಡ್ತೀವಿ ಅಂದರೆ, ವಿವಿಧ ಭಾರತಿ ಇದು ಸಂಗೀತದ ವಾಹಿನಿ, ಅಂದರೆ ಹಾಡುಗಳೇ ಹೆಚ್ಚು ಇಲ್ಲಿ ಪ್ರಸಾರ ಆಗುತ್ತೆ. ನಾವು 15 ನಿಮಿಷದ ಅಥವಾ 20 ನಿಮಿಷದ ಅರ್ಧ ಗಂಟೆಯ ಕಾರ್ಯಕ್ರಮಗಳು, ಸಂದರ್ಶನಗಳು ಇಂತಹದ್ದನ್ನು ಪ್ರಸಾರ ಮಾಡುವಾಗಲೂ ಕೂಡ ಮಧ್ಯದಲ್ಲಿ ನಾವು ಹಾಡನ್ನು ಪ್ರಸಾರ ಮಾಡ್ತಾ ಸಂವಾದವನ್ನು ಮುಂದುವರಿಸೋದನ್ನು ನೀವು ಕೇಳಿರಬಹುದು. ಅದೇ ಧಾಟಿಯಲ್ಲಿ ಸ್ಪಂದನದಲ್ಲೂ ನಾವು ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಯಾಕೆ ಅಂದರೆ ಮಾತು ಕೇಳೋದಕ್ಕೆ ಬೇಜಾರಾಗಬಹುದು. ಅದೇ ಹೆಸರುಗಳನ್ನು ನಾವು ಹೇಳ್ತಾ, ಉತ್ತರಗಳನ್ನು ಹೇಳ್ತಾ ಹಾಗೇ ಸಾಗಿದಾಗ ಅಯ್ಯಪ್ಪ ಎಷ್ಟು ಮಾತಾಡುತ್ತಲ್ಲಪ್ಪ ಇದು, ಯಾಕಪ್ಪ ಇಷ್ಟು ಮಾತು ಬೇಕು ಅಂತ ಅನ್ನಿಸಬಹುದೇನೋ ಅನ್ನೋ ಕಾರಣಕ್ಕೆ ಒಂದು ಸಣ್ಣ ಬ್ರೇಕ್ ಇರಲಿ ಅನ್ನುವ ಕಾರಣಕ್ಕೆ ಹಾಡನ್ನು ಪ್ರಸಾರ ಮಾಡ್ತೀವಿ. ಶ್ರೀಕಾಂತ್, ಹಾಡು ಮಾತಿಗಿಂತ ಸೊಗಸುತ್ತಾನೆ. ನಾವೆಲ್ಲ ವಿವಿಧ ಭಾರತಿಯಲ್ಲಿ ಬೆಸೆದುಕೊಂಡಿರೋದೇ ಹಾಡಿನ ಜೊತೆ ತಾನೆ. ಹಾಗಾಗಿ ಹಾಡನ್ನು ಕೇಳೋಣ, ಮಾತನ್ನೂ ಕೇಳೋಣ, ಸಂತೋಷವಾಗಿ ಎಲ್ಲರ ಜೊತೆಗೆ ನಾವು ಮಾತಾಡ್ತಾ ಸಾಗೋಣ. ಕೆಂಪಣ್ಣ ವಡಪ್ಪಗೌಳವರು ಹೇಳ್ತಾರೆ, ನೀವು ಫೋನಿನ ಕಾರ್ಯಕ್ರಮ ಪ್ರಸಾರ ಮಾಡ್ತೀರಿ, ಆದರೆ ಈ ಫೋನಿನ ಕಾರ್ಯಕ್ರಮದಲ್ಲಿ ಈ ಭಾನುವಾರ ವಿಶೇಷವಾಗಿ ಮಕ್ಕಳಿಗೆ ಅಂತ ಹಾಕ್ತಿರಲ್ಲ, ಅಲ್ಲಿ ನಮಗೆ ಸ್ವಲ್ಪ ತಕರಾರಿದೆ. ಕೆಲವು ಸಲ ಪಕ್ಕ ನಿಂತ್ಕೊಂಡು ಏನೋ ಹೇಳ್ಕೊಡ್ತಾ ಇರ್ತಾರೆ, ಹಿಂಗೆ ಮಾಡಿ ಹಂಗೆ ಮಾಡಿ, ಅದು ಮಾತಾಡು ಇದು ಮಾತಾಡು ಅಂತ ಅಲ್ಲಿ ಆರ್ ಜೆಗಳು ಆ ಆ ಅಂತ ಕೇಳ್ತಾ ಇರ್ತಾರೆ. ಆಮೇಲೆ ಮಗುಗೆ ಮಾತನಾಡೋದಕ್ಕೆ ಬರೋದಿಲ್ಲ, ಈ ಹಾಡನ್ನು ಕೇಳು ಅಂತಾರೆ. ಎಷ್ಟೋ ಸಲ ಅವರು ಆ ಹಾಡನ್ನು ಕೇಳೇ ಇರೋದಿಲ್ಲ, ಅಪ್ಪ ಅಮ್ಮನ ಇಷ್ಟದ ಗೀತೆಯನ್ನು ಮಗು ಕೇಳುತ್ತೆ, ಹೀಗೆಲ್ಲ ಆಗುತ್ತೆ. ಅದಕ್ಕೆ ಬದಲು ನೀವು ಯಾಕೆ ಭಾನುವಾರದ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಹಿಳೆಯರಿಗಾಗಿ ಅಥವಾ ವೃದ್ಧರಿಗಾಗಿ ಅಂತ ಮಾಡಬಾರ್ದು ಅನ್ನೋದು ಇವರ ಸಲಹೆ. ಕೆಂಪಣ್ಣ ವಡಪ್ಪಗೌಳವರೇ, ನಿಮ್ಮ ಸಲಹೆ ನಿಜವಾಗಿ ಚೆನ್ನಾಗಿದೆ, ಆದರೆ ಸದ್ಯಕ್ಕೆ ಮಕ್ಕಳಿಗಾಗಿನೇ ಇರಲಿ. ಮಕ್ಕಳಿಗೆ ಮಾತನಾಡೋದಕ್ಕೆ ಬರೋಲ್ಲ ಅನ್ನೋದು ಹೌದು, ಆದರೆ ಹಾಗೆ ಮಾತಾಡ್ತಾ ಮಾತಾಡ್ತಾ ತಾನೇ ನಾವು ಕಲಿಯೋ

0: ಮೊದಲು ಈ ಕಲಿತೀವಿ, ಆಮೇಲೆ ಪದಗಳನ್ನು ಕಲಿತೀವಿ, ಆಮೇಲೆ ವಾಕ್ಯ ಮಾಡ್ತೀವಿ, ಆಮೇಲೆ ನಾವು ಏನೇನೋ ಮಾತಾಡ್ತೀವಿ, ಹೌದಲ್ಲ? ಹಾಗಾಗಿ ಮಕ್ಕಳಿಗೆ ಹಿಂದೆಯಿಂದ ತಂದೆ ತಾಯಿ ಹೇಳ್ಕೊಡ್ತಾರೆ ಅನ್ನೋದು ನಿಜ. ಹೇಳಿಕೊಟ್ಟರು ಕೂಡ ತಂದೆ ತಾಯಿ ಹೇಳಿಕೊಟ್ಟಿದ್ದನ್ನು ಮಕ್ಕಳು ಮಾತಾಡ್ತಾರಲ್ಲ, ಒಂದು ಮೈಕ್ನಲ್ಲಿ ಮಾತಾಡೋದು ಅಥವಾ ಒಂದು ಫೋನಲ್ಲಿ ಮಾತಾಡೋದು ಅಥವಾ ಒಂದು ರೇಡಿಯೋ ಕೇಳುವ, ಒಂದು ಮೆಚ್ಚಿನ ಗೀತೆ ಕೇಳುವ, ಒಂದು ಆ ಒಂದು ಪ್ರೀತಿ ಬೆಳೆಸುವ ಕಾರ್ಯಕ್ರಮ ಯಾಕೆ ಇದು ಅಂತ ನಾವು ಅಂದ್ಕೊಳ್ಬಾರ್ದು. ಕೆಲವು ಸಲ ಮಕ್ಕಳು ಮುದ್ದಾಗಿ ಅವರಿಗೆ ಅನ್ನಿಸಿದ್ದನ್ನು ತೋಚಿದ್ದನ್ನು ಮಾತಾಡ್ತಾರೆ, ಅದು ಕೂಡ ಹಿತವಾಗಿರುತ್ತೆ. ಮಕ್ಕಳಿಗೆ ನಾವೇ ಕಲಿಸೋಣ ಹೇಳಿಕೊಟ್ಟಾಗ ಪಕ್ಕದಲ್ಲಿ. ತೀರಾ ಚಿಕ್ಕ ಮಕ್ಕಳಾದರೆ ಹಾಗಾಗತ್ತೆ. ಅದರಿಂದ ಕೇಳೋಣ ಮಕ್ಕಳ ಮುದ್ದು ಮಾತನ್ನು. ಪಕ್ಕದಲ್ಲಿ ಅಪ್ಪ ಅಮ್ಮ ಇದ್ದರೂ ತೊಂದರೆ ಇಲ್ಲ, ಅವರಿಷ್ಟದ ಗೀತೆಗಳನ್ನೇ ಮಗು ಕೇಳಲಿ, ಮಕ್ಕಳ ಇಷ್ಟಗಳನ್ನು ಅಪ್ಪ ಅಮ್ಮ ಪೂರೈಸ್ತಾರೆ. ಹಾಗೆ ಅಪ್ಪ ಅಮ್ಮನ ಇಷ್ಟವನ್ನು ಕೂಡ ಮಕ್ಕಳು ಪೂರೈಸಿದರೆ ತಪ್ಪೇನೂ ಇಲ್ಲ ಅಂತ ನಾವು ಒಂದು ಸ್ವಲ್ಪ ವಿಶಾಲವಾಗಿ ನೋಡಿದರೆ ಇದು ನಮಗೆ ಸಹ್ಯ ಆಗಬಹುದು ಅಂತ ಅನಿಸುತ್ತೆ. ಇಷ್ಟು ಹೇಳ್ತಾ ಇನ್ನು ನಮ್ಮ ಅನೇಕ ಕಾರ್ಯಕ್ರಮಗಳು ಚೆನ್ನಾಗಿದೆ ಅಂತ ವಿಲಿಯಂ ಪಿಂಟೋ ಅವರು, ನಾನು 24ನೇ ತಾರೀಕು ಹಾಗೂ 21ನೇ ತಾರೀಕಿನ ಕಾರ್ಯಕ್ರಮಗಳನ್ನು ಕೇಳಿದೆ, ಇಡೀ ದಿನದ ಕಾರ್ಯಕ್ರಮಗಳು ಸೊಗಸಾಗಿ ಮೂಡಿ ಬಂತು ಅಂತ ಹೇಳ್ತಾರೆ. ಸಿ ಎನ್ ಲಕ್ಷ್ಮಣ್ ಅವರು, ಎಷ್ಟು ವೈವಿಧ್ಯಮಯ ಚಿತ್ರಗೀತೆಗಳನ್ನು ನಾವು ವಿವಿಧ ಭಾರತಿಯಲ್ಲಿ ಸದಾ ಕೇಳ್ತೀವಿ. ಕೆಲವು ಸಲ ನಾವು ನಮಗಿಷ್ಟದ ಗೀತೆನ ಕೇಳಬೇಕು ಅಂತ ಎಲ್ಲೋ ಯೂಟ್ಯೂಬ್ ಅಥವಾ ಬೇರೆ ಬೇರೆ ವಾಹಿನಿಗಳು ಬೇರೆ ಎಲ್ಲೋ ಪ್ರಯತ್ನ ಪಟ್ಟರೂ ಸಿಕ್ಕಿರೋದಿಲ್ಲ. ಆದರೆ ವಿವಿಧ ಭಾರತಿಯನ್ನು ಒಂದು ದಿನ ನಾವು ಕೇಳಿದ್ರೆ ಅಪ್ರಯತ್ನವಾಗಿ ನಾವು ಮರೆತ ಎಷ್ಟೋ ಹಾಡುಗಳು ನಮ್ಮ ಕಿವಿಗೆ ಬೀಳುತ್ತೆ. ಹಾಗಾಗಿ ನಾನು ಸದಾ ವಿವಿಧ ಭಾರತಿಯನ್ನು ಕೇಳ್ತೀನಿ ಅಂತ ಹೇಳಿದ್ದೀರಿ. ಮೀರಾ ಕುಲಕರ್ಣಿಯವರು ಸಂದೇಶವನ್ನು ಕಳಿಸಿದ್ದೀರಿ. ಉದಯ್ ಪೂಜಾರಿಯವರು ಮತ್ತು ಪಾರ್ವತಿ ಬಣಕಾರ್, ಐನಹಳ್ಳಿ ಪ್ರಕಾಶ್, ನೀವೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ನಮಗೆ ಹಾಡುಗಳು ತುಂಬ ತುಂಬ ಪ್ರೀತಿ, ಅದರಲ್ಲೂ ಓಲ್ಡ್ ಈಸ್ ಗೋಲ್ಡ್ ಇಷ್ಟ ಆಗುತ್ತೆ, ಇತ್ತೀಚೆಗೆ ಒಂದಷ್ಟು ಹೊಸ ಹಾಡುಗಳನ್ನು ಹಾಕ್ತೀರಿ ಅದು ಕೂಡ ನಮಗೆ ಪ್ರೀತಿ ಅಂತ ಹೇಳಿದ್ದೀರಿ. ಹೊಸ ಶ್ರೋತೃಗಳನ್ನು ಸೆಳಿಬೇಕು, ಹಾಗಾಗಿ ನಾವು ಒಂದಷ್ಟು ಹೊಸ ಗೀತೆಗಳನ್ನು ಹಾಕ್ತೀವಿ ಅಂತ ಹೇಳಿದ್ದೀರಿ. ಈ ಎಲ್ಲ ಗೀತೆಗಳನ್ನು ಮಿಶ್ರಣ ಏನಿದೆ ಇದು ನಮಗಿಷ್ಟ ಆಗುತ್ತೆ, ನಾವು ಯಾವಾಗಲೂ ವಿವಿಧ ಭಾರತಿ ಕೇಳ್ತಾ ಇರ್ತೀವಿ ಅಂತ ಹೇಳಿದ್ದೀರಿ. ಧನ್ಯವಾದಗಳು ಆತ್ಮೀಯ ಶ್ರೋತೃ ಬಾಂಧವರೇ. ಪ್ರೀತಿಯನ್ನು ಬಯಸ್ತಾ ವಿವಿಧ ಭಾರತೀಯ ಇವತ್ತಿನ ಸ್ಪಂದನ ಕಾರ್ಯಕ್ರಮವನ್ನು ಮುಗಿಸೋಣ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.
1: ಇದುವರೆಗೆ ಸ್ಪಂದನ ಕಾರ್ಯಕ್ರಮವನ್ನು ಕೇಳಿದ್ರೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಇನ್ನೇನು 2:30 ಆಗಲಿದೆ, 2:30ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರವನ್ನು ಕೇಳ್ತೀರಾ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ರಾಜ್ಯ ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಪೆರು ದೇಶದೊಂದಿಗೆ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಪೆರು ನಡುವಿನ 63 ವರ್ಷಗಳ ರಾಜತಾಂತ್ರಿಕ ಬಾಂಧವ್ಯ ಹಾಗೂ ಪೆರು ಗಣರಾಜ್ಯದ 205ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಉನ್ನತ ಮಟ್ಟದ ರಾಜತಾಂತ್ರಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತದ ಐಟಿ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಜೈವಿಕ ತಂತ್ರಜ್ಞಾನ ಉತ್ಪಾದನೆಯಲ್ಲಿ ರಾಜ್ಯವು %40 ಹೆಚ್ಚಿನ ಪಾಲನ್ನು ಹೊಂದುವ ಮೂಲಕ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬೆಂಗಳೂರು ಮತ್ತು ಪೆರು ದೇಶದ ಪ್ರಮುಖ ನಗರಗಳ ನಡುವೆ ವ್ಯಾಪಾರ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನೇರ ಸಾಂಸ್ಥಿಕ ಸಹಯೋಗ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಸಿಸ್ಟರ್ ಸಿಟಿ ಒಪ್ಪಂದವು ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದು ಭವಿಷ್ಯದಲ್ಲಿ ಉಭಯ ದೇಶಗಳ ನಡುವಿನ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ

0: ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಸಮೀಪ ಲೆವೆಲ್ ಕ್ರಾಸಿಂಗ್ ಬದಲಿಗೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಸುತ್ತಮುತ್ತ 140ಕ್ಕೂ ಹೆಚ್ಚು ಮೇಲ್ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು, ಸುಮಾರು 46 ಲೆವೆಲ್ ಕ್ರಾಸಿಂಗ್ ಸ್ಥಳಗಳಲ್ಲಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ.
1: ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 100ಕ್ಕೆ 100 ಈ LC ಗೇಟ್ಗಳಿಗೆ ಭಾರತ ಸರ್ಕಾರನೇ ಹಣ ಕೊಡಬೇಕು ಅಂತ ತೀರ್ಮಾನ ಆದ ಮೇಲೆ ರಾಷ್ಟ್ರದಲ್ಲಿ 14,000 ಮೇಲ್ಪಟ್ಟು LC ಗೇಟ್ಗಳನ್ನು ಮುಗಿಸಿರ್ತಕ್ಕಂಥ ಇತಿಹಾಸ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅದು ಮೋದಿಯವರ ಸರ್ಕಾರದಲ್ಲಿ 700 ಗೇಟ್ಗಳನ್ನು ಮುಗಿಸಿದ್ದೀವಿ. ಇನ್ನೆರಡು ವರ್ಷದಲ್ಲಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿನಲ್ಲಿ ಒಂದೇ ಒಂದು LC ಗೇಟ್ ಇಲ್ದಾಗೆ ನಡ್ತಕ್ಕಂಥ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ.
0: ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಬೆಂಗಳೂರು ಸುತ್ತಮುತ್ತಲ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ರೈಲು ಸಂಪರ್ಕವನ್ನು 4 ಪಥಗಳಿಗೆ ಮೇಲ್ದರ್ಜೆಗೇರಿಸಿದ್ದಲ್ಲಿ ಸ್ಯಾಟಲೈಟ್ ನಗರಗಳ ಅಭಿವೃದ್ಧಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಿರುವ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಹಾಗೂ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಸೂಪರ್ ಸ್ಪೀಡ್ ಹಳಿಯನ್ನು ಮೈಸೂರಿನವರೆಗೆ ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಇನ್ನು 2 ಸ್ಥಳಗಳಲ್ಲಿ ಮೇಲ್ಸೇತುವೆ ಮಾಡುವಂತೆ ರೈಲ್ವೆ ಸಚಿವರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಮನವಿ ಮಾಡಿದರು. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹಕರಿಸುವಂತೆ ಚುನಾವಣಾ ಆಯೋಗ ಮನವಿ ಮಾಡಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಪರಿಶೀಲನೆ ಹಾಗೂ ನವೀಕರಣ ಕಾರ್ಯವನ್ನು ನಡೆಸಲಿದ್ದಾರೆ. ಮತದಾರರ ಪಟ್ಟಿಯ ಡೀಪ್ ಕ್ಲೀನಿಂಗ್ ಮತ್ತು ನಕಲಿ ಮತದಾರರನ್ನು ಪಟ್ಟಿಯಿಂದ ಕೈಬಿಡುವುದು ಪ್ರಮುಖ ಉದ್ದೇಶವಾಗಿದೆ. ನಾಳೆಯಿಂದ ಜುಲೈ 29ರವರೆಗೆ ಮನೆ ಮನೆ ಸಮೀಕ್ಷೆ, ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿಯನ್ನು ಆಯೋಗ ಪ್ರಕಟಿಸಲಿದೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಹಕ್ಕು ಮತ್ತು ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ. ಅಕ್ಟೋಬರ್ 7ರಂದು ಆಯೋಗ ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ SIR ಬಗ್ಗೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸರ್ಕಾರ 8ರಿಂದ 10 ಆಕ್ಷೇಪಣೆಗಳನ್ನು ಸಲ್ಲಿಸಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಆಕ್ಷೇಪಕ್ಕೆ ಆಯೋಗ ಇನ್ನೂ ಉತ್ತರ ನೀಡಿಲ್ಲ ಎಂದು ಹೇಳಿದ್ದಾರೆ. ಗೊಂದಲಗಳಿದ್ದರೆ ನ್ಯಾಯಮಂಡಳಿಯಲ್ಲಿ ಪ್ರಶ್ನಿಸಲು ಅವಕಾಶ ಮಾಡಿಕೊಡಬೇಕು. ದಾಖಲೆಗಳಲ್ಲಿ ಅಕ್ಷರಗಳು ತಪ್ಪಾದ ಮಾತ್ರಕ್ಕೆ ಮತದಾರರ ಹಕ್ಕು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಭೂಮಿ ಕೊಡಿ ಎಂದು ಯಾವ ರೈತರಿಗೂ ಬಲವಂತ ಮಾಡುವಂತಿಲ್ಲ. ಯಾರು ಸ್ವ ಇಚ್ಛೆಯಿಂದ ಭೂಮಿ ಕೊಡುತ್ತಾರೋ ಅದನ್ನು ಪರಿಗಣಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನವದೆಹಲಿಯಲ್ಲಿ ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಸಂವಿಧಾನದ ಪ್ರತಿ ಹಿಡಿದು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದಿ ಭಾಷೆಯಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು. ಇದೇ ವೇಳೆ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಸಂಸದೆ ಪ್ರಿಯಾಂಕಾ ವಾದ್ರಾ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು ಬರದ ಭೀತಿ ಆವರಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಜನ ಕುಡಿಯುವ ನೀರಿಗೂ ಪರದಾಡುವ ಭೀಕರ ಪರಿಸ್ಥಿತಿ ಎದುರಾಗಿದೆ. ಆದರೆ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕಳೆದ 3 ದಿನಗಳಿಂದ ಪ್ರತಿದಿನ 2,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಲಾಗುತ್ತಿದೆ ಎಂದು ದೂರಿದ್ದಾರೆ. ಹೈಕಮಾಂಡ್ ಅಣತಿಯಂತೆ ರಾಜ್ಯ ಸರ್ಕಾರ ನಾಡಿನ ಜನತೆಯ ಹಿತ ಕಾಯದೆ ತಮಿಳುನಾಡಿನ ಜೊತೆ ರಾಜಿ ಮಾಡಿಕೊಳ್ಳುವುದು ಎಷ್ಟು ಸರಿ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಪದಾಧಿಕಾರಿಗಳ ನಿಯೋಗ ಇಂದು ವಿಧಾನಸೌಧದ ಕಾರ್ಯಾಲಯದಲ್ಲಿ ಸೌಹಾರ್ದಯುತವಾಗಿ ಭೇಟಿ ಮಾಡಿತು. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕ್ರೀಡಾಭಿವೃದ್ಧಿ, ಯುವ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶಗಳ ಸೃಷ್ಟಿ, ಕ್ರೀಡಾ ಮೂಲಸೌಕರ್ಯಗಳ ಬಲವರ್ಧನೆ ಹಾಗೂ ಒಲಿಂಪಿಕ್ ಕ್ರೀಡೆಗಳ ಉತ್ತೇಜನಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಯಿತು. ರಾಜ್ಯದ ಕ್ರೀಡಾ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಅಗತ್ಯ ಸಹಕಾರ ಹಾಗೂ ಬೆಂಬಲ ನೀಡುವುದಾಗಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದರು. ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯಕ್ಕೆ ಮೂರನೇ ಬಾರಿ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶವನ್ನು ಕಳುಹಿಸಲಾಗಿದೆ. ಇದರಿಂದ ವಕೀಲರು ಹಾಗೂ ಸಾರ್ವಜನಿಕರು ಕೆಲಕಾಲ ಆತಂಕಗೊಂಡಿದ್ದರು. ಅಂಬುನಾಥನ್ ಅರಿಯಪ್ಪನ್ ಎಂಬಾತನ ಹೆಸರಿನಲ್ಲಿ ಇಮೇಲ್ ಕಳುಹಿಸಲಾಗಿತ್ತು. ಇದೊಂದು ಹುಸಿ ಸಂದೇಶ ಎಂದು ಪೊಲೀಸರು ದೃಢಪಡಿಸಿದ ಬಳಿಕ ನ್ಯಾಯಾಲಯದ ಕಲಾಪ ಆರಂಭಗೊಂಡಿತು. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ರಾಷ್ಟೀಯ ಹೆದ್ದಾರಿಯಲ್ಲಿ 96 ಕಿಲೋಮೀಟರ್ ಮಾರ್ಗ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಇದರಲ್ಲಿ 71 ಕಿಲೋಮೀಟರ್ ಬೇತಮಂಗಲದಿಂದ ಆಂಧ್ರಪ್ರದೇಶದ ಬೈರೆಡ್ಡಿಪಲ್ಲಿ ನಡುವಿನ 25 ಕಿಲೋಮೀಟರ್ ಮಾರ್ಗವನ್ನು ಇತ್ತೀಚೆಗೆ ಲೋಕಾರ್ಪಣೆ ಮಾಡಲಾಗಿದೆ. ಇದರಿಂದ ಚಿತ್ತೂರು, ತಿರುಪತಿ ಮತ್ತು ಚೆನ್ನೈ ಸಂಪರ್ಕ ಇನ್ನಷ್ಟು ಸುಗಮವಾಗಿದೆ. ಎನ್ಜಿ ಹುಲ್ಲೂರು, ಸುಂದರಪಾಳ್ಯ, ಹೆಡಗಿನ ಬೆಲೆ, ಬೇತಮಂಗಲ ಬಳಿ ಎಕ್ಸ್ಪ್ರೆಸ್ ವೇಗೆ ಪ್ರವೇಶ ಮತ್ತು ನಿರ್ಗಮನಕ್ಕೆ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆಯಲ್ಲಿ ಪ್ರಸಕ್ತ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿವಿಧ ಮುಂಗಾರು ಬೆಳೆಗಳ ವಿಮೆ ನೋಂದಣಿ ಪ್ರಕ್ರಿಯೆ ಚುರುಕಿನಿಂದ ನಡೆಯುತ್ತಿದೆ. ನೋಂದಣಿ ಮಾಡಿಸಲು ಜುಲೈ 31 ಕೊನೆಯ ದಿನವಾಗಿದೆ ಎಂದು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಧರಮೂರ್ತಿ ಡಿಎಂ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು 95.15% ಗುರಿ ಸಾಧಿಸಲಾಗಿದೆ ಎಂದು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂ ಜಯಾನಂದ ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ನವನಗರದ ಯೂನಿಟ್ 2 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇಟಿ ನಿನ್ನೆ ಲೋಕಾರ್ಪಣೆಗೊಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 2:41:20. ಈ ಸಮಯ ಚಿತ್ರತಾನ ಕಾರ್ಯಕ್ರಮದ ಸಮಯ. ಚಿತ್ರತಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಚಿತ್ರತಾನ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ಲ ಸ್ನೇಹಿತರೆ, ಒಂದೇ ಚಿತ್ರದ ಗೀತೆಗಳನ್ನು ಕೇಳ್ತಾ ಸಾಕ್ತೀವಿ. ಇಂದಿನ ಚಿತ್ರತಾಣದಲ್ಲಿ ನಾವು ತೆಗೆದುಕೊಂಡಿರುವಂಥ ಚಿತ್ರ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಜಸ್ಟ್ ತಿಳಿಸ್ತೀನಿ ಯಾವ ಚಿತ್ರ ಅಂತ. ಅಂದರೆ

ಅಂದ್ರೆ ಕೃಷ್ಣರಸ್ ಅವರ ಮಗ ಇವರು. ಹಾಗೆ ವಿಜಯರಾಘವೇಂದ್ರ, ಆಶಿತ, ದೀಪ, ರಾಮಕೃಷ್ಣ, ಶ್ಯಾಮ ಆದವು ಇವರ ನಟನೆ ಇರುವಂಥ ಚಿತ್ರ. ವೆಂಕಟನಾರಾಯಣ ಅವರ ಸಂಗೀತ. ಈ ಒಂದು ಗೀತೆಗೆ ತಂಗಳಿ ನಾಗರಾಜ್ ಅವರ ರಚನೆ.

ನೀನು ಬಳುಕುವಾಗ ಸುಮದ ಬಳ್ಳಿ ನಾಚಿದೆ. ವಿಜಯರಾಘವೇಂದ್ರ ಅವರು ವಾಯ್ಸ್ ಇದ್ದಂಗೆ ಇದೆ, ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಈ ವಾರ್ಡನ್ ಅವರು. ಇನ್ನು ಈ ಗೀತೆ ಎಷ್ಟು ಅದ್ಭುತವಾಗಿ ಡ್ಯಾನ್ಸನ್ನು ಮಾಡಿದ್ದಾರೆ ಇವರಿಬ್ಬರು ಅಂತ ಅಂದರೆ, ವಿಜಯರಾಘವೇಂದ್ರ ಅವರು ತುಂಬಾ ಒಳ್ಳೆಯ ಡ್ಯಾನ್ಸರ್, ಹಾಗೆ ಆಶಿತಾ ಅವರು ಕೂಡ ಒಳ್ಳೆಯ ಡ್ಯಾನ್ಸರ್. ಇಬ್ಬರು ತುಂಬ ಬ್ಯೂಟಿಫುಲ್ಲಾಗಿ ಸ್ಟೆಪ್ಗಳನ್ನು ಹಾಕಿದ್ದಾರೆ, ಎಲ್ಲ ಸಗಾಲಾಗಿದೆ. ಮತ್ತು ಆಮೇಲೆ ಇನ್ನೊಂದು ಡ್ಯಾನ್ಸ್ ಬೀಟೇ ಇದೆ ಈ ಗೀತೆ, ಮತ್ತೊಮ್ಮೆ ಯಾವಾಗ ಕೇಳಿಸ್ತೀನಿ, ಯಾಕಂದರೆ ಎಲ್ಲ ಗೀತೆಗಳನ್ನ ಕೇಳಿಸೋದಕ್ಕಾಗೋದಿಲ್ಲ. ಅದ್ಭುತವಾದ ಒಂದು ನೃತ್ಯವನ್ನು ಇಬ್ಬರು ಕಡೆಯಿಂದ ನೋಡ್ಬೋದು. ಹೀರೋ ಹೀರೋಯಿನ್ ಆದಂಥವ್ರು ಇಬ್ಬರು ಒಳ್ಳೆ ಡ್ಯಾನ್ಸರ್ ಆಗಿಬಿಟ್ರೆ ಎಷ್ಟು ಒಳ್ಳೆಯ ಸಾಂಗ್ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೆ ಈ ಹಾರ್ಟ್ ಬೀಟ್ಸ್ ಒಂದು ಎಕ್ಸಾಂಪಲ್. ಮುಂದಿನ ಗೀತೆಯ ಸಾಹಿತ್ಯ ತಂಗಾಳಿ ನಾಗರಾಜ್ ಅವರದು, ಹರಿಹರನ್ ಅವರ ಗಾಯನ.

ಮರುಭೂಮಿಯಾಗಲಿ, ಮನ ಮರುಳಾಗಲಿ, ಹನಿ ಹನಿ ನೀರಲಿ, ಪ್ರೇಮ ದಾರೆ ಸೇರಲಿ, ತಿರುಗುವ ದರೆಯಲ್ಲಿ, ಹರಿಯುವ ಜರಿಯಲಿ, ನೀವು ಉಸಿರಾಡಲು ಹೇಗೆ ಕಂಡುಕೊಳ್ಳಲಿ. ಅದ್ಭುತವಾದ ಸಾಲುಗಳು, ಎಷ್ಟು ಸುಂದರವಾಗಿ ಗೀತೆ ಸಾಕ್ತಾ ಹೋಯಿತು ಅಂದರೆ ಕೇಳೋದಕ್ಕೆ ಖುಷಿಯನ್ನು ಕೊಡುವಂತಹ ಗೀತೆ ಇದು. ಹಾರ್ಟ್ಬೀಟ್ಸ್ ಆಲ್ಬಮ್ ಇದೆಯಲ್ಲ, ಒನ್ ಆಫ್ ದ ಬೆಸ್ಟ್, ವೆರಿ ಬೆಸ್ಟ್ ಆಲ್ಬಮ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಅಂದರೆ ತಪ್ಪಾಗಲಾರದು. ನಾಗೇಂದ್ರ ಪ್ರಸಾದ್ ಮತ್ತು ವೆಂಕಟ್ ನಾರಾಯಣ್ ಅವರ ಕಾಂಬಿನೇಷನ್ ತುಂಬಾ ಒಳ್ಳೆಯ ಕಾಂಬಿನೇಷನ್. ರಾಕಿಗೂ ಸಹ ಇವ್ರದ್ದೇ ಕಾಂಬಿನೇಷನ್, ಎಷ್ಟು ಒಳ್ಳೆಯ ಗೀತೆಗಳನ್ನ ಮಾಡಿದರು. ಹಾಗೆ ಇದರಲ್ಲೂ ಸಹ ಸುಂದರವಾದ ಎಲ್ಲ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಡ್ಯಾನ್ಸ್ ಇದೆ, ಸಾಂಗ್ಸ್ ಇದೆ, ಫೈಟ್ ಇದೆ, ಲವ್ ಸ್ಟೋರಿ ಇದೆ, ಕಾಲೇಜ್ ಕಾಮಿಡಿ ಇದೆ, ಎಲ್ಲವೂ ಸಹ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇರುವಂಥ ಸಿನಿಮಾ. ಒಂದು ಒಳ್ಳೆಯ ಗೀತೆಯನ್ನು ಕೇಳೋಣ. ಇನ್ನು 2 ನಿಮಿಷ ಒಂದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಒಂದನ್ನು ಕೇಳ್ಬೋಣ ಸ್ನೇಹಿತರೆ. ಇದೇ ಚಿತ್ರದ್ದು

ಇದಾಗಿತ್ತು ಇಂದಿನ ಪರಿಮಳ ಕಾರ್ಯಕ್ರಮ ಸ್ನೇಹಿತರೆ, ಚಿತ್ರತಾನ ಕಾರ್ಯಕ್ರಮ ಸ್ನೇಹಿತರೆ. ಚಿತ್ರತಾನ ಕಾರ್ಯಕ್ರಮದಲ್ಲಿ ಆರ್ಟ್ ಪೀಸ್ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶ ಕಳಿಸ್ತಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ಎಲ್ಲ ಸಂದೇಶಗಳನ್ನ ನಾನು ಪರಿಮಳ ಕಾರ್ಯಕ್ರಮದಲ್ಲಿ ಓದ್ತೀನಿ. ಸ್ಟುಡಿಯೋ ಸಮಯ 3 ಗಂಟೆ ಆಗಿದೆ. ಮುಂದಿನ ಕಾರ್ಯಕ್ರಮಗಳನ್ನು ಹಿಂದಿಯಲ್ಲಿ ಕೇಳಿ. 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಭೇಟಿ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 4:43. ಈ ಸಮಯ ಪರಿಮಳ ಕಾರ್ಯಕ್ರಮದ ಸಮಯ. ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಿರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್.

ಪರಿಮಳ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೈತೆ ಅಲ್ವಾ ಸ್ನೇಹಿತರೆ? ವಿಶೇಷವಾದ ವಿಷಯಗಳಿರುತ್ತೆ, ಸಂದರ್ಶನಗಳಿರುತ್ತೆ. ಆದರೆ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ವಿಷಯ ಒಂದಿದೆ. ವಿಷಯ ಏನಪ್ಪ ಅಂತ ಅಂದರೆ, ಹೆಚ್ಚಾಗಿ ಈ ಇಂದಿನ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡಿರುವಂಥ ವಿಷಯ ಸಿನಿಮಾ ಎಮೋಷನ್ಸ್ ಮತ್ತು ವೀಕ್ಷಕರ ಮೇಲಿನ ಅದರ ಪ್ರಭಾವಗಳು. ಸಿನಿಮಾದ ಭಾವನೆಗಳೇನಿದೆ ಅದು ವೀಕ್ಷಕರ ನೋಡುಗರ ಮೇಲೆ ಬೀಳುವಂಥ ಪ್ರಭಾವಗಳು ಎಂಥದ್ದು ಅಂತ ಅನ್ನೋದನ್ನು ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಾಗೋಣ ಸ್ನೇಹಿತರೆ. ಇನ್ನೋ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಕ್ಕಾಗಿ, ನಿಮ್ಮ ಸ್ಪಂದನೆಗಾಗಿ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನೋಟ್ ಮಾಡಿಟ್ಕೊಳ್ಳಿ, 9484-09-10-29. 9483091029. ಹಾಗೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಇದ್ದೀರಾ ಅನ್ನೋದು ಸಹ ಗೊತ್ತಾಗುತ್ತೆ. ನಿಮ್ಮ ಸಂದೇಶಗಳು ಬರ್ತಾ ಇರಲಿ. ಈಗಾಗಲೇ ತಿಳಿಸಿದ್ದೀನಿ ನಿಮಗೆ, ಇಂದಿನ ಕಾರ್ಯಕ್ರಮದಲ್ಲಿ ಸಿನಿಮಾ ಎಮೋಷನ್ಸ್ ಮತ್ತು ನೋಡುಗರ ಮೇಲೆ ಅದು ಬೀರುವ ಪ್ರಭಾವಗಳು ಅನ್ನುವಂಥ ವಿಷಯವನ್ನು ತೆಗೆದುಕೊಂಡಿದ್ದೀನಿ. ಸಿನಿಮಾ ಎಂತಹ ಪವರ್ಫುಲ್ ಮೀಡಿಯಂ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ ಸ್ನೇಹಿತರೆ? ಈ ಸಿನಿಮಾದಲ್ಲಿ ಜನ ನೋಡ್ತಿದ್ದ ಹಾಗೆಯೇ ಸಿನಿಮಾದ ಭಾವಗಳ ಜೊತೆ ನಗ್ತಾರೆ, ಅಳ್ತಾರೆ, ಕೋಪ ಮಾಡ್ಕೊತಾರೆ. ಆ ಪಾತ್ರಗಳು ಅನುಭವಿಸುವಂಥ ಎಲ್ಲ ಭಾವಗಳನ್ನು ಇವರು ಸಹ ನಾವೆಲ್ಲರೂ ನೋಡುಗರು ಸಹ ಅನುಭವಿಸ್ತೀವಿ. ಇಂತಹ ಪವರ್ಫುಲ್ ಮೀಡಿಯಂ ಅಂತ ಯಾವುದಾದ್ರು ಒಂದಿದ್ದರೆ ಅದು ಕೇವಲ ಸಿನಿ ಮಾಧ್ಯಮ ಅಂದರೆ ತಪ್ಪಾಗಿ

ಆಗಲಾರದು. ಈ ಸಿನಿ ಮಾಧ್ಯಮ ಜನರ ಭಾವನೆಗಳ ಮೇಲೆ ಹೇಗೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದರ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಾಗೋಣ. ಒಂದು ಬಂಗಾರದ ಮನುಷ್ಯ ಚಿತ್ರ ಎಷ್ಟೋ ಜನ ವಿದ್ಯಾವಂತ ಯುವಕರನ್ನು ನಗರದಿಂದ ಬಿಟ್ಟು ತಮ್ಮ ಊರುಗಳಿಗೆ ಮರು ವಲಸೆ ಹೋಗಿ ಅಲ್ಲಿ ವ್ಯವಸಾಯವನ್ನು ತಮ್ಮ ಜೀವನಾಧಾರವಾಗಿ ಮಾಡ್ಕೊಳ್ಳೋಂಥರ ಮಾಡಿದ್ದು ಅದೇ ಒಂದು ಸಿನಿಮಾದ ಎಮೋಷನ್ಸ್. ಅದೇ ರೀತಿ ಎಷ್ಟೋ ಜನರು ನಾನು ಫಾರೆಸ್ಟ್ ಆಫೀಸರ್ ಆಗಬೇಕು ಅಂತ ಡಿಸೈಡ್ ಆಗಿದ್ದು ಗಂಧದ ಗುಡಿಯ ಚಿತ್ರದಿಂದ. ಹೀಗೆ ಅನೇಕ ಚಿತ್ರಗಳು ನಮ್ಮ ನೋಡುಗರ ಮೇಲೆ ಬೀಳುವಂತಹ ಪ್ರಭಾವ ಇದೆಯಲ್ಲ, ಆ ಪ್ರಭಾವ ತುಂಬ ಗಾಢವಾದದ್ದು. ದಿಗ್ಗಜರು ಅನ್ನುವಂಥ ಸಿನಿಮಾ ಸ್ನೇಹದ ಮಹತ್ವವನ್ನು ಸಾರಿದ್ರೆ, ಹಾಗೆ ಅಂಬರಿ ಅನ್ನುವಂಥ ಸಿನಿಮಾ ಪ್ರೇಮದ ಮಹೋನ್ನತ ಭಾವವನ್ನು ಸಾರುತ್ತೆ. ಹೀಗೆ ಪ್ರತಿಯೊಂದು ಸಿನಿಮಾಗಳು ಕೊಡುವಂಥ ಭಾವಗಳಿದ್ದಾವಲ್ಲ, ಪ್ರತಿಯೊಂದು ಸಿನಿಮಾ ಒಂದು ಎಂಟರ್ಟೈನ್ಮೆಂಟನ್ನು ಕಂಪ್ಲೀಟಾಗಿ ಕೊಡಬೇಕು, ಇನ್ನೊಂದು ಜನರನ್ನು ಕಾಡುವಂತೆ ಮಾಡಬೇಕು. ಈ ಸಿನಿಮಾ ಎಮೋಷನ್ಸಲ್ಲಿ ಇವೆರಡರಲ್ಲಿ ಯಾವುದರ ಒಂದರಲ್ಲಿ ಗೆದ್ದರೂ ಸಹ ಸಿನಿಮಾ ಗೆದ್ದಂತೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸಿನಿಮಾ ಎಮೋಷನ್ಸ್ ಮತ್ತು ಅದು ಜನರ ಮೇಲೆ ಮಾಡುವ ಪ್ರಭಾವದ ಕುರಿತು ಮಾತನಾಡ್ತಾ ಸಾಗೋಣ ಸ್ನೇಹಿತರೆ.

ಪರಿಮಳ ಕಾರ್ಯಕ್ರಮದಲ್ಲಿ ನಾವಿಂದು ಸಿನಿಮಾ ಎಮೋಷನ್ಸ್, ಅದು ಜನರ ಮೇಲೆ ಬೀರುವಂತಹ ಪ್ರಭಾವದ ಕುರಿತು ಮಾತನಾಡ್ತಿದ್ವಿ. ಸ್ನೇಹಿತರೆ, ಆರಂಭದಲ್ಲಿ ಕೇಳಿಸಿದಂತಹ ಗೀತೆ ನಿಮಗೆ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ್ದು. ಈ ಸಿನಿಮಾದ ಕಥೆಯೂ ಅಷ್ಟೇ, ಮೂರು ಜನ ಯಾವುದೇ ಒಂದು ಜವಾಬ್ದಾರಿ ಇಲ್ಲದಂತಹ ಹುಡುಗರು ತಮ್ಮಿಷ್ಟಕ್ಕೆ ತಕ್ಕಂತೆ ಬದುಕ್ತಾ ಇರ್ತಾರೆ. ಆದರೆ ಬದುಕಿನ ಅನೇಕ ತಿರುವುಗಳಲ್ಲಿ ಅವರು ಒಂದು ಬುದ್ಧಿಯನ್ನು ಕಲಿತಾರೆ. ಬುದ್ಧಿಯನ್ನು ಕಲಿತು ಸಮಾಜದಲ್ಲಿ ಒಂದಾಗಿ ಬದುಕೋದಕ್ಕೆ ನೋಡ್ತಾರೆ. ಅವರು ಸಮಾಜದಲ್ಲಿ ಒಂದಾಗಿ ಬದುಕುವಂಥ ಪ್ರಯತ್ನವನ್ನು ಮಾಡಿದಾಗ ಸಮಾಜ ಅವರಿಗೆ ಬದುಕೋಕ್ಕೆ, ಬದಲಾಗಿ ಬದುಕೋಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ. ಹೇಗೆ ಆ ಸಿನಿಮಾದ ಭಾವವನ್ನು ಕ್ಯಾರಿ ಮಾಡಿದ್ದಾರೆ ಪುಟ್ಟಣ ಕಣಗಲ್ ಅವರು ಅಂತ ಅಂದರೆ, ಏನೀಗ ಆಗ್ತಿದೆಯಲ್ಲ, ಅಯ್ಯೋ ಏನೀಗ ಆಗ್ಬಿಡುತ್ತಲ್ಲ ಅನ್ನುವಂಥ ಕಾಡುತ್ತೆ. ಜೊತೆಗೆ ಆ ಮ್ಯೂಸಿಕ್ ಇದೆಯಲ್ಲ, ಕೊನೆಯದಾಗಿ ಶ್ರೀನಾಥ್ ಅವರು ತಲೆಯನ್ನು ಮೇಲೆತ್ತಿ ಹೀಗೆ ಮಾಡಿಬಿಟ್ಟಲ್ಲ ದೇವರೇ ಅಂತ ಅಂದಾಗ ಆ ಒಂದು ವಾಯ್ಸ್ ಬರುತ್ತೆ ಅವಾಗ, ಇಲ್ಲ ಇದೆಲ್ಲ ನೀವೇ ಮಾಡ್ಕೊಂಡಿದ್ದು, ನಾನು ಮಾಡಿದ್ದಲ್ಲ ಅಂತ. ಸಿನಿಮಾ ನೋಡೋರನ್ನ ಆ ಕ್ಷಣ ಅಲ್ಲೇ ಕೂರಿಸ್ಬಿಡುತ್ತದು. ಏನಾಗ್ತಿದೆ ಸಿನಿಮಾದಲ್ಲಿ, ಅಯ್ಯೋ ಈ ಥರ ಆಗೋಯ್ತಲ್ಲ, ಅವರು ಬಯಸಿದ್ದೇನು ಜಸ್ಟ್ ಒಂದು ಸಣ್ಣ ಬದುಕು, ಆ ಬದುಕು ಸಿಗದೆ ಹೋಯ್ತಲ್ಲ. ಸಿನಿಮಾ ಹೀಗೆ ಕಾಡುತ್ತೆ ಅಂದರೆ ಆ ಒಂದು ಗುಂಗಲೆ ಅದು ಹಾಗೆ ಸಾಕ್ತಾ ಇರುತ್ತೆ ಆ ಸಿನಿಮಾ. ಇಂಥದ್ದೊಂದು ಸಿನಿಮಾ ನಾವು ಈಗಾಗಲೇ ಹೇಳಿದಾಗೇನೆ ಧರಣಿ ಮಂಡಲ ಮಧ್ಯದೊಳಗೆ. ಹಾಗೆ ಇನ್ನು ಮುಂದಿನ ಸಿನಿಮಾ ಯಾವುದಪ್ಪ ಅಂತ ಅಂದರೆ, ಮಂಡ್ಯದಲ್ಲಿ ಒಂದು ಘಟನೆ ಆಗುತ್ತೆ ಸ್ನೇಹಿತರೆ. ತಮ್ಮ ತಾಯಿಯವರನ್ನು ವೃದ್ಧಾಶ್ರಮಕ್ಕೆ ಸೇರ್ಸೋಕ್ಕೆ ತಮ್ಮ ಮಕ್ಕಳಿಬ್ಬರು ಕರ್ಕೊಂಡೋಗಿರ್ತಾರೆ. ಆದರೆ ಆ ಒಂದು ಸಮಯದಲ್ಲಿ ಅಡ್ಮಿಷನ್ ಕ್ಲೋಸ್ ಆಗಿರುತ್ತೆ. ಮಧ್ಯಾಹ್ನ ಈವ್ನಿಂಗ್ ಬನ್ನಿ, ಸ್ವಲ್ಪ ಈಗ ಅಡ್ಮಿಷನ್ ತೊಗೊಂತ ಇಲ್ಲ ಅಂದಾಗ ಸರಿ ಹೇಗೂ ತಮ್ಮ ತಾಯಿಯವ್ರ ಜೊತೆ ಬಂದಿರ್ತಾರೆ ವೃದ್ಧಾಶ್ರಮಕ್ಕೆ ಸೇರಿಸೋದಕ್ಕೆ. ಸಿನಿಮಾ ಒಂದು ಹೋಗ್ತಾ ಇದೆ, ಸಿನಿಮಾವನ್ನು ನೋಡಿ ಬಂದು ಸಂಜೆ ಅಮ್ಮನ ವೃದ್ಧಾಶ್ರಮ ಸೇರಿಸ್ಬೋದು ಅಂದ್ಬಿಟ್ಟು ಅಮ್ಮನ ಸಿನಿಮಾ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ ಸಿನಿಮಾಕ್ಕೆ ಹೋಗ್ತಾರೆ. ಸಿನಿಮಾ ನೋಡಿ ಬಂದ ನಂತರ ಅವರು ವೃದ್ಧಾಶ್ರಮದಲ್ಲಿ ಹೇಳೋ ಮಾತಿದ್ದು, ನಮ್ಮ ತಾಯಿಯನ್ನು ನಾವು ವೃದ್ಧಾಶ್ರಮಕ್ಕೆ ಸೇರಿಸೋದಿಲ್ಲ, ನಮ್ಮ ಜೊತೆಯಲ್ಲೇ ಇಟ್ಕೊಂಡು ನಾವು ಅವ್ರನ್ನ ನೋಡ್ಕೊತೀವಿ ಪ್ರೀತಿಯಿಂದ ಅಂತ ಹೇಳ್ತಾರೆ. ಇದೇಗೆ ಸಾಧ್ಯ? ಕೇವಲ ಒಂದು ಸಿನಿಮಾದಿಂದ ಒಬ್ಬ ವ್ಯಕ್ತಿಯ ನಿರ್ಧಾರಗಳನ್ನ ಬದಲಿಸೋ ಶಕ್ತಿ ಇದೆಯಾ? ಹೌದು, ಖಂಡಿತ. ಈ ರಾಜ್ಕುಮಾರ ಸಿನಿಮಾದಲ್ಲಿ ಹಿರಿಯರನ್ನು, ಹೆತ್ತವರನ್ನು ಹೇಗೆಲ್ಲ ಮಕ್ಕಳು ನೋಡ್ಕೋಬೇಕು, ಪ್ರೀತಿಯಾಗಿ ನೋಡ್ಕೋಬೇಕು ಅನ್ನುವಂಥ ಒಂದು ಸಂದೇಶ ಇದೆ. ಆ ಒಂದು ಭಾವ ಎಷ್ಟೋ ಮಕ್ಕಳುಗಳನ್ನು ತಮ್ಮ ತಂದೆ ತಾಯಿಗಳ ಹತ್ರ ವೃದ್ಧಾಶ್ರಮದಲ್ಲಿದ್ದಂಥ ಪೇರೆಂಟ್ಸನ್ನು ವಾಪಸ್ ಕರ್ಕೊಂಡು ಮನೆಗೆ ತಲುಪಿಸ್ತು. ಇದು ಸಿನಿಮಾದ ಭಾವದ ಶಕ್ತಿ ಮತ್ತು ಸಿನಿಮಾದ ಭಾವಗಳು ಜನರ ಮೇಲೆ, ನೋಡುಗರ ಮೇಲೆ ಬೀರುವ ಪ್ರಭಾವಗಳು. ಮತ್ತಷ್ಟು ಇಂಥದೇ ಮಾತುಕತೆ ಇದೆ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಮಿಸ್ ಮಾಡದೆ ಕೇಳ್ತಾ ಇರಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಪರಿಮಳ ಕಾರ್ಯಕ್ರಮದಲ್ಲಿ ಇಂದು ಸಿನಿಮಾ ಎಮೋಷನ್ಸ್, ಅದು ನೋಡುಗರ ಮೇಲೆ ಬೀರುವ ಪ್ರಭಾವ ಅನ್ನುವಂಥ ಸಿನಿಮಾದ ಕುರಿತು ಅನ್ನುವ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಹತ್ರ ಮಾತನಾಡ್ತಿದ್ದೀರಿ ಸ್ನೇಹಿತರೆ. ಮತ್ತೊಂದು ಕಾಡುವ ಸಿನಿಮಾ ಪ್ರೇಕ್ಷಕರನ್ನು ಬಹಳವಾಗಿ ಕಾಡುವಂಥದ್ದು ಗೆಜೆ ಪೂಜೆ ಚಿತ್ರ ಸ್ನೇಹಿತರೆ, ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಬಂದಂಥದ್ದು. ಎಂ ಕೆ ಇಂದಿರಾ ಅವರ ಗೆಜೆ ಪೂಜೆ ಅನ್ನುವಂಥ ಕಾದಂಬರಿನ ಆಧರಿಸಿ ತೆಗೆದಂಥ ಸಿನಿಮಾ ಇದು. ಈ ಸಿನಿಮಾ ಎಷ್ಟು ಕಾಡುತ್ತೆ ಅಂತ ಅಂದರೆ, ಚಂದ್ರಮುಖಿ ಪಾತ್ರದಲ್ಲಿ ನಮ್ಮ ಕಲ್ಪನಾ ಅವರು ಮಾಡಿದ್ದಾರೆ. ಕೇವಲ ಆ ಒಂದು ಪಾತ್ರದ ದೊಡ್ಡ ಹೆಬ್ಬಯಕೆ ಅಂತ ಅಂದರೆ, ಒಂದು ಸಣ್ಣ ಸುಂದರವಾದ ಬದುಕು ಕಟ್ಕೊಳ್ಳೋದಷ್ಟೇ, ಏನಿಲ್ಲ, ಒಂದು ಮದುವೆಯಾಗಿ ನಾನು ಎಲ್ಲರ ಥರ ಗೃಹಿಣಿಯಾಗಿ ಬದುಕೋದು ಅನ್ನೋದೊಂದು ದೊಡ್ಡ ಕನಸು ಅಷ್ಟೇ. ತಾಯಿಗೂ ಅದೇ ಆಸೆ ಇರುತ್ತೆ. ಅಪರ್ಣ ಪಾತ್ರದಲ್ಲಿ ಲೀಲಾವತಿ ಅವರು ಕಾಣಿಸ್ಕೊತಾರೆ, ಇಲ್ಲ ನನ್ನ ಮಗಳು ಈ ನಾನು ಏನು ಕೆಲಸವನ್ನು ಮಾಡ್ತಾ ಇದ್ದೀನಿ ಅದನ್ನು ಮಾಡೋದು ಬೇಡ, ನನ್ನ ಮಗಳಿಗೆ ಒಂದು ಒಳ್ಳೆ ಬದುಕು ಸಿಗಲಿ ಅಂತ ಅನ್ಕೊತಾಳೆ. ಅದೇ ರೀತಿ ಮಗಳಿಗೆ ಪ್ರೇಮವೂ ಸಹ ಆಗುತ್ತೆ. ಸೋಮಶೇಖರ್ ಅನ್ನುವಂಥ ಪಾತ್ರ ಅಂದರೆ ಗಂಗಾಧರ್ ಅವ್ರ ಜೊತೆ ಪ್ರೇಮವೂ ಆಗುತ್ತೆ. ಓಕೆ, ನನ್ನ ಬದುಕು ಸೆಟ್ಲಾಯಿತು ಅಂತ ಅನ್ಕೋತಾ ಇರ್ತಾರೆ. ಆ ಒಂದು ಪ್ರೇಮ ನಿವೇದನೆ ಆದಾಗ ನನ್ನ ಗಗನವೆಲ್ಲೋ ಭೂಮಿಯಲ್ಲೋ ನನ್ನ ಒಂದು ಕಡೆ ನಿಲ್ತಾಯಿಲ್ಲ ಅನ್ನುವಷ್ಟು ಖುಷಿಯನ್ನು ಪಡ್ತಾರೆ ಆಕೆ, ಆ ಚಂದ್ರ ಅನ್ನುವಂಥ ಪಾತ್ರ. ಆದರೆ ಕೊನೆಗೆ ಆಕೆಗೆ ಸಣ್ಣ ಪುಟ್ಟ ಕಾರಣಗಳಿಗೆ, ಬ್ಯಾಕ್ಗ್ರೌಂಡಲ್ಲಿ ಇರುವಂತಹ ಅನೇಕ ವಿಷಯಗಳಿಂದಾಗಿ ಮದುವೆ ನಿಂತೇ ಹೋಗುತ್ತೆ. ಕಂಡಿದ್ದು ಕನಸು ಕಂಡಿದ್ದು ಕೇವಲ ಮದುವೆ ಒಂದೇ ಅಂತ. ಕೊನೆಗೆ ಆಕೆ ಸಿನಿಮಾದ ಎಂಡಿಂಗ್ ನಿಮಗೆ ಗೊತ್ತಾ ಇದೆ, ಆ ಚಂದ್ರ ಅನ್ನುವಂಥ ಪಾತ್ರ ತನ್ನ ತಾನು ಕೊನೆ ಮಾಡಿಕೊಳ್ಳುತ್ತೆ. ಆಗ ಹೇಗೆ ಕಾಡುತ್ತೆ ಅಂದರೆ, ನೋಡುಗರಿಗೆಲ್ಲರಿಗೂ ಒಂದು ವಿಸ್ಮಯೀಭೂತರಾಗ್ಬಿಡ್ತಾರೆ ಅವರು, ಸ್ಟನ್ ಆಗ್ತಾರೆ ಅವರು. ಅಲ್ಲ ಪಾಪ, ಆಕೆ ಬಯಸಿದ್ದೇನು, ಕೇವಲ ಒಂದು ಬದುಕು, ಎಲ್ಲರಂತೆ ಬದುಕು, ಒಂದು ಸಾಮಾನ್ಯ ಬದುಕು, ಒಂದು ಮದುವೆಯಾಗಿ ಗಂಡನ ಹೆಂಡತಿಯಾಗಿ ಒಂದು ಮನೆಯ ಗೃಹಿಣಿಯಾಗಿ ಬದುಕಬೇಕು ಅನ್ನೋದೇ ದೊಡ್ಡ ಕನಸಾಗುತ್ತೆ. ಇನ್ನು ಎಷ್ಟೋ ಜನ ಏನೇನೋ ದೊಡ್ಡ ಕನಸನ್ನು ಕಟ್ಕೊಂಡಿರ್ತಾರೆ, ಹಿಮಾಲಯ ಹತ್ತೋದಾಗ್ಬೋದು ಅಥವಾ ಏನೋ ಒಂದು ದೊಡ್ಡ ಸಾಧನೆ ಆಗ್ಬೋದು. ಇಂತಹ ದೊಡ್ಡ ಸಾಧನೆ ಕಡೆ ಕನಸು ಕಾಣ್ತಾ ಇದ್ರೆ ಇಲ್ಲೊಂದು ಹೆಣ್ಣು ಕೇವಲ ಒಂದು ಸಾದಾ ಸೀದಾ ಬದುಕಿಗೆ ಆಸೆ ಪಡುತ್ತೆ. ಆದರೆ ವಿಧಿಯ ವಿಪರೀತ ಆ ಬದುಕು ಸಹ ಸಾಧ್ಯವಾಗೋದಿಲ್ಲ. ಆಗ ಹೇಗಾಗುತ್ತೆ ಅಂದರೆ, ಅಯ್ಯೋ ಪಾಪ ಇಷ್ಟು ಸಾಧ್ಯವಾಗದೆ ಹೋಯ್ತಲ್ಲ ಅನ್ನುವಂಥ ಕಾಡ್ಬಿಡುತ್ತೆ. ನೋಡೋರ್ಗೆಲ್ಲರಿಗೂ ಸಿನಿಮಾ ಥಿಯೇಟ್ರಿಂದ ಬಂದಾಗ ಅದ್ರ ಗುಂಗಿಂದ ಹೊರಗೆ ಬರೋದು ಬಹಳ ಕಷ್ಟ.

ಪರಿಮಳ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾ ಎಮೋಷನ್ಸ್, ಅದು ನೋಡುಗರ ಮೇಲೆ ಬೀರುವ ಪ್ರಭಾವ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಹತ್ರ ಮಾತನಾಡ್ತಿದ್ದೀನಿ ಸ್ನೇಹಿತರೆ. ಸಾರ್ವಕಾಲಿಕವಾಗಿ ಉಳಿಯುವಂಥದ್ದು ಕೇವಲ ಹೆತ್ತವರ ಪ್ರೀತಿಯೊಂದೇ, ಅದರಲ್ಲೂ ತಾಯಿ ಮಕ್ಕಳ ಸಂಬಂಧ, ತಾಯಿಯ ಪ್ರೇಮ ಇದೆಯಲ್ಲ, ಅದು ಒಂದು ವಿವರಣೆಗೆ ನಿಲುಕದಂಥದ್ದು. ಅಂತಹ ಒಂದು ಭಾವವನ್ನು ಹೊತ್ತು ಬಂದಂಥ ಚಿತ್ರ ಜೋಗಿ. ಕೇವಲ ಹೇಗಿರುತ್ತಪ್ಪ ಅಂತಂದರೆ, ಒಂದು ಸಿನಿಮಾಗಳು ಸಾಕು, ಇಂಥ ಒಂದು ಸಿನಿಮಾವನ್ನು ಮಾಡಿ ನಾನು ರಿಟೈರ್ಡ್ ಆಗ್ಬೋದು ಅಂತಂದರೆ, ಅದು ಜೋಗಿ ಸಿನಿಮಾದ ಆ ತಾಯಿ ಮಗನ ಸೆಂಟಿಮೆಂಟ್ ಇದೆಯಲ್ಲ, ಅದು ಅದೆಷ್ಟು ಜನರನ್ನು ತಮ್ಮ ತಾಯಂದಿರನ್ನ ಅತಿ ಹೆಚ್ಚು ಪ್ರೀತಿಸೋ

ಮಾಡ್ತೋ ಈ ಸಿನಿಮಾ ಗೊತ್ತಿಲ್ಲ. ಅಂತಹ ಒಂದು ತುಂಬಾ ಭಾವ ತೀವ್ರತೆಯನ್ನು ಹೊತ್ತಿರುವಂತಹ ಸಿನಿಮಾ ಇದು. ಎಲ್ಲರೂ ತಮ್ಮ ತಾಯಂದರನ್ನ ಪ್ರೀತಿಸ್ತಾನೆ ಇರ್ತಾರೆ, ನಿಜ, ಅದರಲ್ಲಿ ಯಾವುದೇ ಡೌಟ್ ಇರಲ್ಲ. ಬಟ್ ಈ ಸಿನಿಮಾವನ್ನು ನೋಡಿದಾಗ ಅದು ಕೊಡುವಂಥ ಕ್ಲೈಮ್ಯಾಕ್ಸಲ್ಲಿ ಕೊಡುವಂಥ ನೋವು ಇದೆಯಲ್ಲ, ಆ ನೋವು ಪ್ರತಿಯೊಬ್ಬರು ಯಾವುದೇ ತಪ್ಪುಗಳಿದ್ರು ತಮ್ಮ ತಾಯಿ ಹತ್ರ ಏನೇ ತಪ್ಪಾಗಿ ಅವ್ರಿಗೆ ನೋಯಿಸಿದ್ರೂ ಸಹ ಮೊದಲೋಗಿ ನಾವು ನಮ್ಮಮ್ಮನ್ನ ನೋಡಬೇಕಪ್ಪ ಅಂತ ಅನಿಸ್ಬಿಡುತ್ತೆ. ಅಂತಹ ಭಾವ ಕೊಡುವಂಥ ಸಿನಿಮಾ. ಸಿನಿಮಾ ಮುಗಿದಾಗ ಏಕೆನ್ ಶಿವರಾಜ್ಕುಮಾರ್ ಅವರ ಅಭಿನಯ ಇದೆಯಲ್ಲ, ಹಬ್ಬ, ಕಣ್ಣಲ್ಲೇ ನಟಿಸುವಂಥ ಅವರ ಅಭಿನಯ ಸಾಮರ್ಥ್ಯ, ಹಾಗೆ ಅರುಂಧತಿ ನಾಗ್ ಅವರ ಪೂರಕ ಅಭಿನಯ, ನಮ್ಮ ಕೊಳ್ಳೆಗಾಲದ ಕಡೆಯ ಒಬ್ಬ ವ್ಯಕ್ತಿಗಳಾಗಿ, ಏನೂ ತಿಳಿಯದ ಮುಗ್ಧ ವ್ಯಕ್ತಿಗಳಾಗಿ ಅವರು ಬೆಂಗಳೂರಿನಲ್ಲಿ ಬಂದು ಒಬ್ರಿಗೊಬ್ರು ಹುಡುಕ್ತಾ ಇಡೀ ಸಿನಿಮಾ ಬಯಸ್ತಾ ಇರುತ್ತೆ, ಏ ಸಿಕ್ಸಪ್ಪ, ತಾಯಿ ಮಗನ ಸಿಕ್ಸು ನೋಡಲಿ ಅವರು ಅಂತ. ಅದು ಕೊನೆಗೆ ಅದಾಗೋದೇ ಇಲ್ಲ. ಅದೊಂದು ಸಾಲೆ ಇದೆ ಆರಂಭದಲ್ಲೇ, ಮಾನವರ ಜೀವಿತದಿ ಬೇಡುವುದೇ ಕಾಯಕವು, ಕೈ ತುಂಬ ಇದ್ದೋನೆ ಯೋಗಿ, ಕಡೆವರೆಗೂ ಬೇಡೋನೆ ಜೋಗಿ. ಆ ಸಾಲು ಆಗ್ಬೋದು. ಆಮೇಲೆ ಒಂದು ಸನ್ನಿವೇಶ ಬಾಳುವಾಗ ಕಾಡುವಂಥದ್ದು ಅಂದರೆ, ಮಹದೇಶ್ವರನ ದೇವಸ್ಥಾನದಲ್ಲಿ ಇಬ್ಬರು ತಾಯಿ ಮಗ ಇಬ್ಬರು ಹೋಗಿರ್ತಾರೆ, ಒಬ್ರಿಗೊಬ್ಬರು ನೋಡೋದಿಲ್ಲ. ಆದರೆ ತಾಯಿ ತೆಗೆದುಕೊಂಡು ಬಂದು ಇಟ್ಟಿದ್ದಂಥ ಧೂಳಿತವನ್ನೇ ತೆಗೆದುಕೊಂಡು ವಿಭೂತಿಯಾಗಿ ಮಗ ಹಚ್ಕೊಳ್ಳುವಂಥದ್ದು. ಅಯ್ಯೋ ದೇವರೇ, ನೀನು ಇದ್ದರೆ ಇಂಥ ಶಿಕ್ಷೆ ಎಂಥ ಪಾಪಿಗೂ ಕೊಡಬೇಡ ಅಂತ ಹೇಳುವಂಥ ಸಾಲುಗಳು. ಇಡೀ ಸಿನಿಮಾ ಗುರುಕಿರಣ್ ಅವರ ಸಂಗೀತ, ಹಾಗೆ ಪ್ರೇಮ್ ಅವರ ಸಾಲುಗಳು ಒಂದು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡೋಗಿದೆ. ತಾಯಿ ಮಗನ ಪ್ರೇಮವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಿದಂಥ ಸಿನಿಮಾ ಈ ಜೋಗಿ ಅಂದರೆ ತಪ್ಪಾಗಲಾರ್ದು. ಕೇವಲ ಭಾವ ಎಲ್ಲಿಗೋ ತೆಗೆದುಕೊಂಡೋಗಿ ಎಲ್ಲರೂ ಹೋಗಿ ಮೊದಲು ತಮ್ಮ ತಾಯಂದಿರನ್ನ ನೋಡಿರ್ತಾರೆ, ಈ ಸಿನಿಮಾವನ್ನು ನೋಡಿದ ನಂತರ ಖಂಡಿತ ಆ ಮತ್ತಂತೂ ಸತ್ಯವಾಗಿರುತ್ತೆ.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಪರಿಮಳ ಕಾರ್ಯಕ್ರಮದಲ್ಲಿ ಇಂದು ಸಿನಿಮಾ ಎಮೋಷನ್ಸ್, ಅದು ನೋಡುಗರ ಮೇಲೆ ಬೀರುವಂತಹ ಪ್ರಭಾವ ಅನ್ನುವಂಥ ವಿಷಯದವನ್ನು ತೆಗೆದುಕೊಂಡು ಮಾತನಾಡ್ತಿದ್ದೀನಿ ಸ್ನೇಹಿತರೆ. ಮತ್ತೊಂದು ಬಹಳವಾಗಿ ಕಾಡುವ ಸಿನಿಮಾ ಯಾವುದಪ್ಪ ಅಂತ ಅಂದರೆ ಬೆಟ್ಟದ ಹೂ ಚಿತ್ರದ ರಾಮು ಅನ್ನುವಂಥ ಪಾತ್ರ ಬಹಳ ಕಾಡುತ್ತೆ ಸ್ನೇಹಿತರೆ. ಇದು ಶಿರ್ಲಿ ಎಲ್ ಅರೋರಾ ಅವರ ವಾಟ್ ಇನ್ ರಾಮನ್ ಅನ್ನುವಂತಹ ಒಂದು ನಾವೆಲಿಂದ ತೆಗೆದುಕೊಂಡು ಮಾಡಿದಂಥ ಚಿತ್ರ. ಮಾಸ್ಟರ್ ಪುನೀತ್ ರಾಜ್ಕುಮಾರ್ ಅವರು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ನ್ಯಾಷನಲ್ ಅವಾರ್ಡ್ ಬಂದಿದ್ದು ಅಂಥ ಆಶ್ಚರ್ಯ ಏನಲ್ಲ ಅನಿಸುತ್ತೆ ಆ ಸಿನಿಮಾವನ್ನು ನೋಡಿದ್ರೆ. ಒಂದು ಬಡ ಹುಡುಗ, ಜವಾಬ್ದಾರಿ ಇರುವಂಥ ಹುಡುಗ, ತನ್ನ ಬಿಡುವಿನ ಸಮಯದಲ್ಲಿ ಮನೆಯನ್ನು ನೋಡ್ಕೊತಾ ಇರ್ತಾನೆ, ಕೆಲಸವನ್ನು ಮಾಡಿ ಕೊನೆಗೆ ಓದನ್ನೇ ಬಿಡಬೇಕಾಗುತ್ತೆ. ಆದರೆ ಆ ಹುಡುಗ ಬುದ್ಧಿವಂತ ಹುಡುಗ ಆಗಿರೋದ್ರಿಂದ ಓದುವ ಹಂಬಲ ಇರುತ್ತೆ. ಆತನಿಗೆ ಒಂದೇ ಒಂದು ಅನ್ಸ ಆಸೆ ಏನಪ್ಪ ಅಂತ ಅಂದರೆ ಶ್ರೀರಾಮಾಯಣ ದರ್ಶನಂ ಅಂತ ಆ ಬುಕ್ಕಿನ ಬೆಲೆ 10 ರೂಪಾಯಿ. ಹೇಗೋ ಮಾಡಿ 10 ರೂಪಾಯಿಯನ್ನು ಕೂಡಿಟ್ಟು ಆ ಒಂದು ಪುಸ್ತಕವನ್ನು ತೆಗೆದುಕೊಳ್ಬೇಕು ಅನ್ನೋದು ಅವನ ಕನಸಾಗಿರುತ್ತೆ. ಆದರೆ ಕೊನೆಗೆ ಬದುಕಿನಲ್ಲಿ ಆ ಒಂದು ಬದುಕಿನ ಬಡತನದ ಒಂದು ತೀವ್ರವಾದ ಒಡೆತಕ್ಕೆ ಸಿಕ್ಕಿ ಆ ಪುಸ್ತಕವನ್ನು ಕೊಂಡುಕೊಳ್ಳೋದಕ್ಕಾಗೋದಿಲ್ಲ. ಕೊನೆಗೆ ಆ ಪುಸ್ತಕದ ಬದಲು ಒಂದು ಕಂಬಳಿಯನ್ನು ತೆಗೆದುಕೊಂಡು ಅದರಲ್ಲೇ ಸಮಾಧಾನವನ್ನು ಪಡ್ಕೊತಾನೆ. ಆದರೆ ಒಮ್ಮೆ ಆ ಒಂದು ನೋವು ಇರುತ್ತಲ್ಲ, ಆ ನೋವಿನಲ್ಲಿ ಕೂತು ಆ ಮಗು ಅದನ್ನು ನೆನೆಸ್ಕೊಳ್ಳುವಾಗ, ಆ ಪುಸ್ತಕವನ್ನು ತೆಗೆದುಕೊಳ್ಳೋಕ್ಕಾಗಲಿಲ್ಲ ಅಂತ ಕಣ್ಣೀರಿಡುವಾಗ ನೋಡುವವ್ರ ಮನಸ್ಸಿಗೆ ಹೇಗನ್ಸುತ್ತಪ್ಪ ಅಂತಂದರೆ, ಅಯ್ಯೋ ಒಂದು 10 ರೂಪಾಯಿಯ ಪುಸ್ತಕವನ್ನು ಅವನು ಕೊಳ್ಳೋಕ್ಕಾಗಲಿಲ್ವಲ್ಲ ಅಂತ ನೋಡಿದವರು ಆ ಕ್ಷಣ ಆ ಒಂದು ರಾಮುವಿನ ನೋವಿನಲ್ಲಿ ತಾವು ಒಂದಾಗಿ ಆ ನೋವನ್ನು ತಾವು ಅನುಭವಿಸ್ತಾರೆ. ಇಂತಹ ಭಾವಗಳನ್ನು ಕೊಡುವಂಥ ಶಕ್ತಿ ಇರೋದು ಸಿನಿಮಾಗಳಿಗೆ. ಸಿನಿಮಾ ಭಾವನೆಗಳು ನೋಡುಗರ ಮೇಲೆ ಅಂತಹದ್ದೊಂದು ಪ್ರಭಾವವನ್ನು ಖಂಡಿತ ಬೀರ್ತವೆ.
1: ಕಾಡು,
2: ಫಾರೆಸ್ಟ್,
1: ಬೆಟ್ಟ,
2: ಮೌಂಟೇನ್,
1: ಹೂ,
3: ಫ್ಲವರ್,
1: ಬೆಟ್ಟದ ಹೂ,
2: ಮೌಂಟೇನ್ ಫ್ಲವರ್.
1: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಎಲ್ಲೇ ಇನ್ನೊಂದ್ಸಲ ಹೇಳು.
1: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರ್

ಟೈಟಲ್ ಕರೆಕ್ಟ್. ಡೈಲಿ ಫ್ಲವರ್ ಗಿವಿಂಗ್ ಟನ್ ಟನ್ ರೂಪಿ ಟೇಕಿಂಗ್, ಕರೆಕ್ಟ್. ಡೈಲಿ ಫ್ಲವರ್ ಗಿವಿಂಗ್ ಟನ್ ಟನ್ ರೂಪಿ ಟೇಕಿಂಗ್, ಆಲ್ ದಿ ಮನಿ ಮದರ್ ಕೀಪಿಂಗ್ ಟೆಂಪೈ.

0: ಪುಸ್ತಕ ಕೊಡುವೆ.
1: ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್, ಟೂ ಮೆನಿ ವರ್ಡ್ಸ್, ವೇಟ್ ಒನ್ ಮಿನಿಟ್. ಹಾ, ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್, 10 rupees ಆಫ್ಟರ್ ಜಾಯಿನಿಂಗ್ ರೋಮೋ.

ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಪರಿಮಳ ಕಾರ್ಯಕ್ರಮದಲ್ಲಿ ಇಂದು ಸಿನಿಮಾ ಎಮೋಷನ್ಸ್, ಅದು ನೋಡುಗರ ಮೇಲೆ ಬೀರುವಂತಹ ಪ್ರಭಾವ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಾ ಇದ್ದೀವಿ. ಎಷ್ಟೋ ಪ್ರೇಮ ಕಥೆಗಳಲ್ಲಿ ಹುಡುಗ ಸರಿ ಇದ್ರೆ ಹುಡುಗಿ ಸರಿ ಇರಲ್ಲ, ಹುಡುಗಿ ಸರಿ ಇದ್ರೆ ಹುಡುಗ ಸರಿ ಇರಲ್ಲ, ಇಬ್ಬರು ಸರಿ ಇದ್ದು ಪ್ರೇಮವನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಆ ದೇವರೇ ಅವ್ರನ್ನ ಜೊತೆಯಾಗೋಗಿ ಬಿಡೋದಿಲ್ಲ. ಆ ರೀತಿಯ ಸಿನಿಮಾಗಳು ಅಂತ ಅಂದರೆ ತುಂಬ ಕಾಡುವಂಥ ಸಿನಿಮಾಗಳು, ಸಿನಿಮಾದಿಂದ ಹೊರಬಂದ ತಕ್ಷಣ ಮೂಕ ವಿಸ್ಮಿತರಾಗಿ ಮಾಡುವಂಥ ಸಿನಿಮಾಗಳು ಸಪ್ತಸಾಗರದ ಆಚೆಯಲ್ಲ ಮತ್ತು ಅಂಬಾರಿ, ಎರಡೂ ಚಿತ್ರಗಳ ಬಗ್ಗೆ ನಾನು ಹೇಳಬೇಕು ಅಂತ ಅನಿಸುತ್ತೆ ಸ್ನೇಹಿತರೆ. ಸಪ್ತಸಾಗರದ ಆಚೆಯಲ್ಲೋ ಈ ಸಿನಿಮಾ ಎಷ್ಟು ಕಾಡುತ್ತೆ ಅಂದರೆ ಮನು ಮತ್ತು ಪ್ರಿಯಾ ಇಬ್ಬರು ಪ್ರೇಮಿಸ್ಕೊಂಡು ಚೆನ್ನಾಗಿರ್ತಾರೆ, ಆದರೆ ಏನಾಗುತ್ತೆ, ಒಂದು ಸುಂದರವಾದ ಬದುಕನ್ನು ಕಟ್ಕೊಳ್ಳೋ ಕನಸನ್ನು ಕಾಣ್ತಾರೆ. ಒಂದು ಪುಟ್ಟ ಮನೆಯನ್ನು ಕಟ್ಕೊಂಡು ನಾನು ನೀನು ಅಲ್ಲಿ ನೆಮ್ಮದಿಯಾಗಿ ಸುಖವಾಗಿ ಬದುಕಬೇಕು ಅನ್ನೋದಿರುತ್ತೆ. ಮನೆಯಲ್ಲೂ ಗೊತ್ತಿರುತ್ತೆ, ಯಾರ ಅಡೆತಡೆ ಇರೋದಿಲ್ಲ, ಅವರಿಬ್ಬರು ಇವತ್ತಿಲ್ಲ ನಾಳೆ ಮದುವೆ ಆಗ್ತಾರೆ ಅಂತ ಅಂದ್ಕೊತಾರೆ. ಆದರೆ ತೆಗೆದುಕೊಳ್ಳುವಂಥ ಒಂದು ತಪ್ಪು ನಿರ್ಧಾರ, ತೆಗೆದುಕೊಳ್ಳುವಂಥ ಒಂದು ಶಾರ್ಟ್ಕಟ್ ಅವರ ಸುಂದರವಾದ ಪ್ರೀತಿಯನ್ನು ಛಿದ್ರ ಛಿದ್ರ ಮಾಡಿಬಿಡುತ್ತೆ. ಈ ಒಂದು ಸಿನಿಮಾದಲ್ಲಿ ಕಾಡುವಂಥದ್ದು ಆ ಪುಟ್ಟಿಯ ಪಾತ್ರ, ನಾಯಕಿಯ ಪಾತ್ರ. ಓಕೆ, ಈಗ ಅವನು ಕಷ್ಟದಲ್ಲಿದ್ದಾನೆ, ನಮ್ಮ ಬದುಕಿಗೋಸ್ಕರನೇ ಇರಿಸ್ತಗೊಂಡ, ಆದರೂ ಪರವಾಗಿಲ್ಲ ನಾನು ವೆಯ್ಟ್ ಮಾಡ್ತೀನಿ ಅಂತಾನೆ ಅಂತ ಆಕೆ ಇರ್ತಾಳೆ. ಆದರೆ ಆತನಿಗೆ ಬೇಡ, ನನ್ನನ್ನು ಕಾದು ಇವಳ ಬದುಕು ಕೆಡೋದು ಹಾಳಾಗೋದು ಬೇಡ ಅಂತ ಅನಿಸಿ ದೂರ ಇರೋ ಪ್ರಯತ್ನವನ್ನು ಮಾಡ್ತಾನೆ. ಕೊನೆಗೆ ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಆತನಿಂದ ದೂರ ಹೋಗ್ತಾಳೆ. ಆದರೆ ಅವನಿಗೆ ಆಕೆಯಿಂದ ದೂರ ಹೋಗೋದಕ್ಕಾಗೋದಿಲ್ಲ. ಈಕೆ ಈ ಕಡೆ ಅವಳು ತನ್ನದೇ ಲೋಕದಲ್ಲಿ ಆತನನ್ನು ಮರೆತಿರ್ತಾಳೆ. ಕೊನೆಗೊಂದು ದಿನ ನೆನಪಾದಾಗ ಆ ನಾನೇ ಕಂಡ ಕನಸನ್ನು ನಾನು ಮರೆತೆ ಅಂತ ಕೊರಗ್ತಾರೆ. ಈ ಸಿನಿಮಾ ಎಷ್ಟು ಜನಕ್ಕೆ ಕನೆಕ್ಟ್ ಆಗಿತ್ತು ಅಂತ ಅಂದರೆ ಸ್ನೇಹಿತರೊಬ್ಬರ ಮಾತನ್ನು ಕೇಳಿದ್ದೆ. ಆ ಸಿನಿಮಾ ಕ್ಲೈಮ್ಯಾಕ್ಸ್ ಆ ರೀತಿ ಆಗಿದ್ದೆ ಸರಿಯಾಯಿತು ಗೆಳೆಯ, ನನಗೆ ಯೋಚನೆ ಆಗ್ಬಿಟ್ಟಿತ್ತು ಏನು ಇಷ್ಟೊಂದು ಪ್ರೇಮ ಮಾಡ್ತಾ ಇದ್ದಲ್ಲ ಹೆಂಗೆ ಅಂತ. ಆ ಸಿನಿಮಾ ನನಗೆ ಒಂದು ತಿಂಗಳು ಹೆಚ್ಚು ಕಡಿಮೆ ಕಾಡಿತ್ತು ಅಂತ ಹೇಳ್ತೇನೆ. ಹಾಗೆ ಮತ್ತೊಬ್ಬರು ಸ್ನೇಹಿತರು ಹೇಳಿದಾಗ ಈಗೂ ಆ ಸಿನಿಮಾವನ್ನು ನೋಡಿದಾಗ ನನಗೆ ಎಮೋಷನ್ಸ್ ಅಲ್ಲಿಗೆ ತೆಗೆದುಕೊಂಡೋಗಿ ನಿಲ್ಲಿಸುತ್ತೆ ಅಂತ ಹೇಳ್ತಾರೆ. ನೋಡಿ, ಒಂದು ಸಿನಿಮಾ ಮಾಡುವಂಥ ಭಾವ ಯಾವ ಬಗೆಯ ಒಂದು ಎಮೋಷನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿ ಅಂಬರಿ ಚಿತ್ರ, ಏನೂ ಇಲ್ಲದ ಒಂದು ಹುಡುಗನಿಗೆ ಒಂದು ಅದ್ಭುತವಾದ ಪ್ರೇಮ ಸಿಗುತ್ತೆ. ದೇವತೆ ಅಂತ ಹುಡುಗಿ ಸಿಗ್ತಾಳೆ, ಪ್ರೇಮ ಚೆನ್ನಾಗಿರುತ್ತೆ, ಆಯಿತು ಓಕೆ, ಅವರವರ ಜೀವನವನ್ನು ಅವರು ನೋಡ್ಕೊಳ್ಳೋಕ್ಕೆ ನಿರ್ಧಾರ ಆಗ್ತಾರೆ. ಮನೆಯಲ್ಲಿ ಒಪ್ಪದೇ ಇದ್ದವರು ಕೊನೆಗೆ ಆಗಲಿ ಮಗಳು ಚೆನ್ನಾಗಿರಲಿ ಅಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆದರೆ ಆ ಬದುಕಿನ ಜರ್ನಿಯಲ್ಲಿ ಬರುವಂಥ ವ್ಯಕ್ತಿಗಳು ಅವರ ಬದುಕನ್ನು ಬದಲಾಯಿಸ್ಬಿಡ್ತಾರೆ. ಆ ಬದುಕನ್ನು ಬದಲಾಯಿಸಿದ ಮೇಲೆ

ಕೊನೆಗೆ ಆಕೆ ನಿರ್ಲಿಪ್ತಳಾಗಿ ಕೂತ್ಬಿಡ್ತಾಳೆ. ಈತ ಆಕೆಯನ್ನು ಬಿಟ್ಟು ಹೋಗ್ತಾನೆ, ಆದರೆ ಇವನ ಪ್ರೇಮ ಅವಳನ್ನು ಬಿಡೋದಿಲ್ಲ. ಅಲ್ಲಿ ನಿರ್ಲಿಪ್ತಳಾಗಿ ಆಕೆ ಮಾತ್ರ ಅಳ್ತ ಕೂರೋದಿಲ್ಲ, ಸಿನಿಮಾವನ್ನು ನೋಡುವಂಥ ಪ್ರತಿಯೊಬ್ಬರು ಅವರ ಎದೆಯ ಒಳಗಡೆ ಅಳ್ತಾ ಇರ್ತಾರೆ, ಮನಸ್ಸಿನೊಳಗಡೆ ಅಳ್ತಾ ಇರ್ತಾರೆ. ಅಂತಹ ಪ್ರಬಲವಾದ ಪ್ರಭಾವವನ್ನು ಬೀರುವಂಥ ಸಿನಿಮಾಗಳು ಇವೆರಡು, ಸಪ್ತಸಾಗರದ ಚೇಲೋ ಮತ್ತು ಅಂಬಾರಿ ಚಿತ್ರದ ಆ ಭಾವಗಳಿದ್ದಾವಲ್ಲ, ಆ ಭಾವಗಳು ಎಲ್ಲ ಪ್ರೇಮಿಗಳನ್ನು ಮತ್ತೊಂದು ಲೋಕಕ್ಕೆ ತೆಗೆದುಕೊಂಡು ಹೋಗ್ಬಿಡ್ತವೆ ಅಂದರೆ ತಪ್ಪಾಗಲಾರದು.

ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಸಿನಿಮಾ ಎಮೋಷನ್ಸ್ ಅನ್ನುವಂಥ ಮತ್ತು ಹಾಗೂ ಜನರ ಮೇಲೆ ಬೀರುವಂಥ ಪ್ರಭಾವ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ ನಾವು ಇಂದಿನ ಕಾರ್ಯಕ್ರಮದಲ್ಲಿ. ಸ್ನೇಹ ಅಂತ ಅಂದರೆ ದಿಗ್ಗಜರು

ಸಿನಿಮಾದಲ್ಲಿ ಇರುವಂತಹ ಪಾತ್ರಗಳು, ಮುತ್ತಾ ಮತ್ತೆ ಒಡೆಯರ ಜೊತೆ ಇರುವಂತಹ ಬಾಂಧವ್ಯ, ಎಷ್ಟು ಸುಂದರವಾದ ಸ್ನೇಹ ಅಂತ ಅಂದರೆ ಅದು ಜಾತಿ ಧರ್ಮ ಎಲ್ಲಕ್ಕೂ ಮೀರಿದಂತಹ ಒಂದು ಸುಂದರವಾದ ಸ್ನೇಹ. ಕೊನೆಗೆ ಆ ಗೆಳೆಯನ ಮಗ ಏನೋ ತಪ್ಪು ಮಾಡಿದ್ರು, ಅವನ್ನ ಏನೋ ಬೇಜಾರು ಮಾಡಿಕೊಂಡ್ರು, ತನ್ನ ಗೆಳೆಯನ ಮೇಲೆ ಬೇಜಾರು ಮಾಡ್ಕೊಳ್ಳಲ್ಲ. ಹಾಗೆ ಗೆಳೆಯನ ಮನೆಯ ಮಗಳ ಭವಿಷ್ಯಕ್ಕಾಗಿ ತಾನು ತನ್ನ ಬದುಕನ್ನೇ ಮೀಸಲಾಗಿರ್ತಾನೆ. ಕೊನೆಗೆ ಅವರಿಬ್ಬರಲ್ಲಿ ಕಾಡುವಂಥದ್ದು ಅವರಿಬ್ಬರ ಸ್ನೇಹ. ನೋಡಿದಂಥ ಯಾವುದೇ ಸ್ನೇಹಿತರಾಗಲೂ, ನಾನು ಒಮ್ಮೆ ಈ ದಿಗ್ಗಜರು ಸಿನಿಮಾವನ್ನು

ಅಣ್ಣ ಸ್ನೇಹಿತ ಯಾರಿರ್ತಾನೆ, ಸ್ನೇಹಿತೆ ಯಾರಿರ್ತಾಳೆ, ಅವಳ ಜೊತೆ ನಾನು ಈ ಸಿನಿಮಾವನ್ನು ನೋಡಬೇಕು ಅಂತ ಅನಿಸ್ಕೊಬಿಡುತ್ತೆ ಅಂತ ಸಿನಿಮಾ ಅದು. ಇಲ್ಲಿ ದೂರಿಲ್ಲಯ್ಯ, ಇಲ್ಲಿ ನಾವು ಹೊಂದಯ್ಯ, ಬೇರೆ ಮಾಡೋರು ಯಾರಿಲ್ಲಯ್ಯ ಅನ್ನುವಂಥ ಮಾತು. ಕಷ್ಟಕ್ಕೂ ನಷ್ಟಕ್ಕೂ ಸಾವೇ ಅಂತ್ಯವಯ್ಯ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಕೊನೆಯದಾಗಿ ಅವರ ಸ್ನೇಹವೇ ಅಜರಾಮರ ಆಗುತ್ತೆ. ಪ್ರತಿಯೊಬ್ಬರಿಗೂ ಒಬ್ಬ ಸ್ನೇಹಿತರಂದರೆ ಹೇಗಿರಬೇಕು, ಅವನಿಗೆ ಇಡೀ ಸಿನಿಮಾದಲ್ಲಿ ಜೊತೆಲೇ ಇರ್ತಾರೆ, ಯಾವುದೇ ಭೇದ ಭಾವ ಇರೋದಿಲ್ಲ. ಸಮಾಜಕ್ಕೂ ಹೇಳುವಂಥ ಮಾತು ಚೆನ್ನಾಗಿದೆ, ನಿಮಗೆ ಜಾತಿ ಧರ್ಮ ಮುಖ್ಯ ಕಣ್ರಯ್ಯ, ನನಗೆ ನನ್ನ ಮುತ್ತ ನನ್ನ ಸ್ನೇಹನೇ ಮುಖ್ಯ ಅನ್ನುವಂತಹ ಆ ಒಡೆಯರ ಮೂಲಕ ಅಂಬರೀಷ್ ಅವರು ಹೇಳುವಂಥ ಮಾತು ಪ್ರತಿಯೊಬ್ಬರಿಗೂ ಸ್ನೇಹದಲ್ಲಿ ಹೀಗೆ ಇರಬೇಕು ಅಂತ ಭಾವನೆಯನ್ನು ಮೂಡಿಸುವಂಥ ಸಿನಿಮಾ ದಿಗ್ಗಜರು. ಎಲ್ಲರೂ ಒಳ್ಳೆಯ ಸ್ನೇಹಿತರಾಗಿ ಉಳಿಯುವಂತೆ ಪ್ರೇರೇಪಿಸೋದು ದಿಗ್ಗಜರು ಚಿತ್ರ.

ಎಸ್ ಪಿ ಬಿಯವರು ಇದಾರಲ್ಲ ನೋಡಿ, ಹಾಡಲ್ಲೇ ಅಳಿಸ್ಬಿಡ್ತಾರೆ, ಸರಿಲಪ್ಪ ಇವರು ಅಲ್ವಾ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾ ಎಮೋಷನ್ಸ್ ಮತ್ತು ಅದು ಜನರ ಮೇಲೆ ಬೀರುವ ಪ್ರಭಾವದ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಏನು ಅಣ್ಣ ತಮ್ಮದಿರು ಹೇಗಿರಬೇಕು ಅಂತ ಎಷ್ಟೋ ಸಿನಿಮಾಗಳನ್ನು ನೋಡಿ ಕಲಿತೀವಿ ಅಂದರೆ ತಪ್ಪಾಗಲಾರ್ದು. ಸಿನಿಮಾಗಳಲ್ಲಿ ಅಣ್ಣ ತಮ್ಮಂದಿರ ಬಾಂಧವ್ಯ, ಅದರಲ್ಲೂ ವಿಶೇಷವಾಗಿ ಅಣ್ಣ ತಮ್ಮದಿರ ಸಿನಿಮಾಗಳನ್ನು ನೋಡಬೇಕು ಅಂದರೆ ನಮ್ಮ ವಿಷ್ಣುವರ್ಧನ್ ಅವರ ಸಿನಿಮಾಗಳನ್ನ ನೋಡಬೇಕು. ರೈಟ್ ಫ್ರಮ್ ಕಾರ್ಮಿಕ ಕಳ್ಳನಲ್ಲ, ಅದರಲ್ಲೂ ಅಷ್ಟೇ ತಮ್ಮನ ಮೇಲೆ ಎಂತಹ ಪ್ರೀತಿ ಇರುತ್ತೆ ಆ ಪಾತ್ರದಲ್ಲಿ ಅಂತ ಅಂದರೆ, ಕೋಪ ಬಂದಾಗ ಹೊಡಿತಾನೆ, ಪ್ರೀತಿ ಇದ್ದಾಗ ಮುದ್ದಿಸ್ತಾನೆ. ಒಬ್ಬ ಟಿಪಿಕಲ್ ಅಣ್ಣ ಹೇಗಿರ್ತಾನೆ ಹಾಗೆ ವಿಷ್ಣುವರ್ಧನ್ ಅವರು ಇರ್ತಾರೆ. ಅದೇ ರೀತಿ ತಮ್ಮನಿಗೆ ಹೇಗಿರುತ್ತಪ್ಪ ಅಂದರೆ, ನಮ್ಮ ಅಣ್ಣ ಒಳ್ಳೆ ರೀತಿಯಲ್ಲೇ ಇರಬೇಕು, ಒಳ್ಳೆ ರೀತಿಯಲ್ಲೇ ಬದುಕಬೇಕು, ಒಳ್ಳೆ ರೀತಿಯಲ್ಲೇ ಚೆನ್ನಾಗಿರಬೇಕು ಅನ್ನೋ ಆಶಯ, ಅದನ್ನು ಶಂಕರ್ ನಾಗವರು ಮನ ಮುಟ್ಟೋ ಥರ ಅದನ್ನು ಅಭಿನಯಿಸಿದ್ದಾರೆ. ಹಾಗೆ ಇನ್ನೆಲ್ಲರೂ ಒಂದು ಕ್ಷಣ ಪಾಸ್ ಆಗಿ ಅಣ್ಣ ತಮ್ಮದಿರು ಏನೇ ಆದರೂ ಬಿಟ್ಕೊಡ್ಬಾರ್ದಪ್ಪ, ಚೆನ್ನಾಗಿರಬೇಕು ಅಂತ ಅನಿಸೋದು ಯಜಮಾನ ಸಿನಿಮಾವನ್ನು ನೋಡಿದ್ರೆ. ನಿಮಗೆಲ್ಲ ಗೊತ್ತೇ ಇದೆ, ವಿಷ್ಣು ಅವರು ದ್ವಿಪಾತ್ರದಲ್ಲಿ ಒಂದು ಸಿನಿಮಾದಲ್ಲಿ ಅಭಿನಯಿಸಿದರೆ, ಒಂದು ಶಂಕರ್ ಅನ್ನುವಂಥ ಅಣ್ಣನ ಪಾತ್ರ, ಹಾಗೆ ಗಣೇಶ್ ಅನ್ನುವಂಥ ಪಾತ್ರ, ಹಾಗೆ ಉಳಿದವರು ಶಶಿಕುಮಾರ್, ಅಭಿಜಿತ್ ಇವರೆಲ್ಲ ಸಹ ಇದ್ದಾರೆ. ಇಡೀ ಸಿನಿಮಾದಲ್ಲಿ ಈ ಬ್ರದರ್ಹುಡ್ಗೆ ಟೆಸ್ಟ್ ಮಾಡುವಂಥ ಅನೇಕ ಸಿಚುವೇಷನ್ಗಳು ಬರ್ತವೆ. ಆ ಎಲ್ಲ ಸಿಚುವೇಷನ್ಗಳಲ್ಲೂ ಗೆದ್ದು ನಾವು ಯಾವಾಗೂ ಅಣ್ಣ ತಮ್ಮದಿರು ಒಂದೇ ಆಗಿರ್ತೀವಿ, ಜೊತೆ ಆಗಿರ್ತೀವಿ ಅಂತ ಮಾದರಿಯಾಗಿ ನಿಲ್ತಾರೆ. ನಾನು ಆ ರೀತಿಯಾಗಿ ಅಣ್ಣ ತಮ್ಮದಿರು ತಮ್ಮದಿರಿಗೋಸ್ಕರ

ಅಂಡಿರು ಬದುಕಿರೋದು, ಅಣ್ಣನಿಗೋಸ್ಕರ ತಮ್ದಿರು ಬದುಕಿರುವಂಥ ಬ್ರದರ್ಸನ್ನು ನೋಡಿದ್ದೀನಿ. ಯಾವಾಗೂ ನಮ್ಮ ಈ ಮಣ್ಣಿನ ಅಸ್ಮಿತೆ ಅಣ್ಣ ತಮ್ಮದಿರ ವಿಷಯದಲ್ಲೇ ಮಹಾಭಾರತ ಆಗಿರೋದು, ಅಣ್ಣ ತಮ್ಮಂದಿರ ಶ್ರೇಷ್ಠತೆಯನ್ನು ಸಾರೋದಕ್ಕೆ ರಾಮಾಯಣ ಆಗಿರೋದು, ಈ ಮಣ್ಣಿನ ಒಂದು ಅಸ್ಮಿತೆ ಅಣ್ಣ ತಮ್ಮದಿರ ಭಾವಗಳು ಇವೆಲ್ಲವೂ ಅದು ಯಾವಾಗೂ ಉಳ್ಕೊಳ್ಳುತ್ತೆ. ಅಂತಹ ಭಾವಗಳನ್ನು ಹೆಚ್ಚು ಹೆಚ್ಚು ಸಿನಿಮಾಗಳಲ್ಲಿ ತೋರಿಸಿದಾಗ ಬೇಗ ಕನೆಕ್ಟ್ ಆಗ್ತಾರೆ. ಅದು ಪಾಸಿಟಿವ್ ಆಗಿ ತೋರಿಸಿದಾಗ ಅಣ್ಣ ತಮ್ಮದಿರ ಜಗಳಾಡದೆ ಏನೇ ಅಡ್ವರ್ಸ್ ಸಿಚುವೇಷನ್ಲು ಅವರು ಒಂದಾಗಿರುವಂಥ ಕೆಲಸಗಳನ್ನ ಮಾಡ್ತಾರಲ್ಲ, ಅದು ಜನರಿಗೆ ಬೇಗ ಕನೆಕ್ಟ್ ಆಗುತ್ತೆ. ಅಂತಹ ಒಂದು ಸಿನಿಮಾ ಯಜಮಾನ. ಈ ಸಿನಿಮಾವನ್ನು ನೋಡಿ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಸಿನಿಮಾವನ್ನು ನೋಡಿ ಹಾಗೆ ಕೂತಿದ್ರಂತೆ. ಸಿನಿಮಾ ಒಂದು ಪ್ರೊಜೆಕ್ಷನ್ ನೋಡಿದಾಗ ನೋಡ ಎಲ್ಲ ಎದ್ದು ಬಂದರೂ ಸಹ ಸಿನಿಮಾ ಥಿಯೇಟ್ರಲ್ಲೇ ಕೂತಿದ್ರಂತೆ. ಅವರು ಕರೆಯನ್ನು ಮಾಡಿ ವಿಷ್ಣುವರ್ಧನ್ ಅವರಿಗೆ, ವಿಷ್ಣು ನಾನು ಈಗಲೇ ನಿಮ್ಮನ್ನು ನೋಡಬೇಕು ಅಂತ ಅನಿಸ್ತಿದೆ ಅಂತ ಹೇಳ್ತಾರಂತೆ. ಯಾಕೆ ಸರ್ ನೀವು ಬರೋಕ್ಕೆ ಹೋಗ್ಬಿಡಿ ಅಂತ ಕೆಲಸ ಮಾಡಿಬಿಡಿ, ಆಫ್ಟರ್ ಆಲ್ ನಿಮ್ಮ ಮುಂದೆ ನಾವೇನು, ನಾನೇ ನಿಮಗೆ ಬೆಂಗಳೂರು ಬಂದಾಗ ನೋಡ್ತೀನಿ ಅಂದಾಗ ರಾಜ್ಕುಮಾರ್ ಅವರು ಸಿನಿಮಾವನ್ನು ಅಣ್ಣ ತಮ್ಮದಿರ ಅವ್ರಿಗೂ ಸಹ ವರ್ದಪ್ಪ ಅವರು ತಮ್ಮ ಇದ್ದರು, ತಮ್ಮನ ಕಂಡ್ರೆ ಬಹಳ ಪ್ರೀತಿ ಅವ್ರಿಗೆ. ಹೀಗೆ ಸಿನಿಮಾದಲ್ಲಿ ಅಣ್ಣ ತಮ್ಮದಿರು ಇದ್ದ ರೀತಿಯನ್ನು ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರೇ ಒಂದು ವಿಸ್ಮಿತರಾಗಿರ್ತಾರೆ. ಅಂತಹ ಒಂದು ಪ್ರೇಕ್ಷಕರ ಮೇಲೆ ಪ್ರಭಾವವನ್ನು ಬೀರಿ ವರ್ಷಾನುಗಟ್ಟಲೆ ಸಿನಿಮಾ ಥಿಯೇಟ್ರಲ್ಲಿ ಒಂದು ಓಡಿದಂಥ ಸಿನಿಮಾ ಅಂದರೆ ಯಜಮಾನ ಸ್ನೇಹಿತರೆ.

ಸಿನಿಮಾ ಎಮೋಷನ್ಸ್ ಅದು ಕೇಳುಗರ ಮೇಲೆ ಬೀರುವಂತಹ ಪ್ರಭಾವದ ಕುರಿತು ಮಾತನಾಡ್ತಿದ್ವಿ ಸ್ನೇಹಿತರೆ. ನಿಮ್ಮ ಸಂದೇಶಗಳನ್ನ ನೋಡುವಂತಹ ಸಮಯ, ಸಾಕಷ್ಟು ಸಂದೇಶಗಳಿದೆ, ಒಮ್ಮೆ ಸಂದೇಶಗಳನ್ನ ನೋಡಿ ಬಂದ್ಬೋಣ. ಜಯಶ್ಚಂದನ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದರೆ, ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾಗಳ ಪ್ರಭಾವ ಕುರಿತು ಮಾಹಿತಿ ತುಂಬ ಚೆನ್ನಾಗಿ ಕೇಳಿ ಬಂತು, ನಿಮ್ಮ ಸೆಲೆಕ್ಷನ್ ಆಲ್ ಸಾಂಗ್ಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಪರಿಮಳ ಕಾರ್ಯಕ್ರಮ ಸೂಪರ್ ಅಂತ ನಿರ್ಮಲ್ ಅವರು ಗೊರಗುಂಟೆಪಾಳ್ಯದಿಂದ ಹೇಳ್ತಾ ಇದ್ದಾರೆ, ಧನ್ಯವಾದ. ಹಾಗೆ ರಾಣಿಯವರು ಹಳೇಬೀಡಿನಿಂದ, ನೀವು ಆಯ್ಕೆ ಮಾಡಿಕೊಂಡ ಚಿತ್ರಗಳು ತುಂಬ ಇಷ್ಟ ಆಯಿತು, ಎಲ್ಲ ಚಿತ್ರಗಳು ಮನ ಮುಟ್ಟುವಂತೆ ಇದೆ, ಗೀತೆಗಳು ಕೂಡ ಮಧುರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಸ್ಟಾರ್ಟಿಂಗಲ್ಲಿ ಅಂಬರಿ ಮೂವಿ ಎಕ್ಸಾಂಪಲ್ ಕೊಟ್ಟಿದ್ದು ಖುಷಿಯಾಯಿತು, ಬಿಕಾಸ್ ದಸ್ ಮೈ ಆಲ್ ಟೈಮ್ ಫೇವ್ರೆಟ್ ಮೂವಿ, ಎಷ್ಟು ಸಲ ನೋಡಿದ್ನೋ ಲೆಕ್ಕನೇ ಇಲ್ಲ. ಆ ಮೂವಿಲಿ ತುಂಬ ಎಮೋಷನ್ ಸೀನ್ಸ್ ಇದೆ, ಕೆಲವು ಸೀನ್ಸ್ ಅಂತೂ ಆಡಿಯನ್ಸನ್ನು ಸೈಲೆಂಟ್ ಮಾಡಿಬಿಡುತ್ತೆ, ಇನ್ನು ಕೆಲವು ಸೀನ್ಸ್ ಕಣ್ಣನ್ನು ತುಂಬಿಸುತ್ತೆ. ಹಾಗೆ ನನ್ನ ಕಾಡೋ ಸಿನಿಮಾಗಳಲ್ಲಿ ಇದು ಯಾವತ್ತಿಗೂ ಟಾಪಲ್ಲಿರುತ್ತೆ. ಇದರ ನಂತರ ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾ ನನ್ನನ್ನು ಬಹಳವಾಗಿ ಕಾಡ್ತು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಯಾರಿದು ವರಲಕ್ಷ್ಮಿ ಅವರು ಪೀಣ್ಯದಿಂದ, ಕಾರ್ಯಕ್ರಮ ತುಂಬ ಇಷ್ಟ ಆಯಿತು, ಚಲನಚಿತ್ರಗಳಿಂದ ಪ್ರೇಕ್ಷಕರು

ಪ್ರಭಾವಿತರಾಗಿ ಅನೇಕ ಒಳ್ಳೆಯ ವಿಷಯಗಳನ್ನು ಅವರು ಜೀವನದಲ್ಲಿ ಅಳವಡಿಸಿಕೊಂಡಿರೋ ಬಗ್ಗೆ ಮಾಹಿತಿ ಮಾತುಗಳು ಕೇಳಿ ತುಂಬ ಖುಷಿಯಾಯಿತು. ಬಂಗಾರದ ಮನುಷ್ಯ ಚಿತ್ರದಿಂದ ಅನೇಕರು ತಮ್ಮ ಊರಿಗೆ ಹೋಗಿ ಜಮೀನುಗಳಲ್ಲಿ ಬೆಳೆದಿದ್ದಾರೆ. ಕಲ್ಪನವರಗೆ ಜಪ್ಪೂಜೆ ಚಿತ್ರದ ನಾಯಕಿಯಂತೆ ಅವರು ಚಿಕ್ಕದಾದ ಸುಂದರ ಸಂಸಾರ ಬಯಸಿದ್ದರು, ಅದು ಆಗಲಿಲ್ಲ, ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ವಲಕ್ಷ್ಮಿಯವರು ಪುಣ್ಯದಿಂದ ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಬೆಳಗಾವಿಯ ಕಣಬರ್ಗಿಯಿಂದ ಬಸವರಾಜ್ ಕುಮಾರ್ ಮತ್ತು ಅವರ ಕುಟುಂಬದವರ ಸಂದೇಶ ಬಂದಿದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ನಿಮ್ಮ ನಿರೂಪಣೆ ಸಹ ಚೆನ್ನಾಗಿದೆ ಅಂತ ಶಹಾಪುರದ ಕವಿತೆ ಅವರು ಹೇಳ್ತಾ ಇದ್ದಾರೆ. ಜಗದಾಂಬಿಕಾ ಹಂಸವೇಣಿ ಅವರ ಸಂದೇಶ ಬಂದಿದೆ. ನನಗೆ ಹೆಚ್ಚು ಮನಮುಟ್ಟಿದ್ದಂಥ ಚಿತ್ರ ಹಾಲುಂಡತವರು. ಈ ಸಿನಿಮಾವನ್ನು ನೋಡಿ ಏನನ್ನಿಸ್ತಪ್ಪ ಅಂತ ಅಂದರೆ, ಎಲ್ಲವನ್ನು ಭಾವನಾತ್ಮಕವಾಗಿ ನೋಡದೆ ಪ್ರಾಯೋಗಿಕವಾಗಿ ಯೋಚಿಸಬೇಕು ಅನ್ನೋದು. ಇನ್ನೊಂದು ಹಿಂದಿ ಚಿತ್ರ ಕಾಶ್ಮೀರ್ ಫೈಲ್ಸ್ ನನ್ನನ್ನು ತುಂಬ ಕಾಡ್ತು. ಆ ಸಿನಿಮಾವನ್ನು ನೋಡಿದಾಗ ನನ್ನ ಜೊತೆಯಲ್ಲಿ ಬಂದಿದ್ದವರಿಗಿಂತ ಮನೆಗೆ ಬರುವವರಿಗೆ ಹೆಚ್ಚು ಹತ್ತಿದ್ದು ನಾನೇ. ಇದರಿಂದ ನಮ್ಮ ದೇಶದ ಇತಿಹಾಸ ತಿಳಿದಿದ್ದು, ನಮ್ಮ ದೇಶದ ಬಗ್ಗೆ ನಮಗೆ ಕರ್ತವ್ಯಗಳೇನೆಂದು ತಿಳಿಯಿತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಹಾಗೆ ಯಾರಿದು ಕವಿತಾ ಶ್ರೀನಿವಾಸರು ವಯಸ್ ಕಾಲೋನಿ ಧಾರವಾಡದಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಬೀದರ್ ಗಣೇಶ್ ನಗರದ ಮುದ್ದಾ ಮಹೇಶ್, ಗಣೇಶ್ ರಶ್ಮಿ ಶಾಂಭವಿ ಚಂದ್ರಶೇಖರ್ ಅವರ ಸಂದೇಶ. ಎನ್ ರಾಜಶೇಖರ್ ಅರಸಿಕೆರೆ ಬನ್ನೇರುಘಟ್ಟ ರಸ್ತೆಯಿಂದ, ಬೇಷಂತವ್ರು ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಧನ್ಯವಾದ. ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಚಂದುಲಾಲ್ ಅವರು ಕಲಬುರಗಿಯಿಂದ, ಹಾಗೆ ವರ್ಷ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದ. ಹಾಗೆ ಮುಂದಿನ ಸಂದೇಶ ಯಾರಿದು, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಹಾಗೆ ಎಸ್ ಎಂ ಶೋಭಾ ಅವರು ಹಾಸನದಿಂದ, ವಾಣಿಶ್ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪುಷ್ಪ ಶಾನ್ಭೋಗರ್ ಅವರು ಗದಗಿಂದ, ಹಾಗೆ ಯಾರಿದು ರತ್ನ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಥಣಿಯ ತಂಬಟ್ ಅವರ ಸಂದೇಶ ಬಂದಿದೆ. ಕಲಬುರಗಿಯಿಂದ ರಾಧಾಕೃಷ್ಣ ಅವರ ಸಂದೇಶ. ಬಳಗನೂರು ಗ್ರಾಮದ ಬಸವರಾಜ್ ಅವರ ಸಂದೇಶ ಬಂದಿದೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 5110 ಇವರ ಸಂದೇಶ ಬಂದಿದೆ. ಹಾಗೆ ಮಂಜುನಾಥ್ ವಿಷ್ಣು ಅವರ ಸಂದೇಶ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇಂದಿನ ಕಾರ್ಯಕ್ರಮದಲ್ಲಿ ಸಿನಿಮಾ ಎಮೋಷನ್ಸ್ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು, ಅದು ಜನರ ಮೇಲೆ ಬೀರುವ ಪ್ರಭಾವ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತೀವಿ ಸ್ನೇಹಿತರೆ. ಸಿನಿಮಾ ಎಮೋಷನ್ಸ್ ಅದು ಯಾವತ್ತೂ ರೈಟ್ಫುಲ್ ಆಗಿರಲಿ, ನಮ್ಮ ಮುಂದಿನ ಕನಸುಗಳಿಗೆ ಪ್ರೇರಣಾದಾಯಕವಾಗಿರಲಿ. ಹೇಗೆ ಒಂದಷ್ಟು ಸ್ನೇಹದ ಮಾತನ್ನು ಸಾರಿದಂಥ ದಿಗ್ಗಜರು ಆಗ್ಬೋದು, ಬಂಗಾರದ ಮನುಷ್ಯವನ್ನು ನೋಡಿ ಜನರು ವ್ಯವಸಾಯದತ್ತ ಮುಖ ಮಾಡಿದ್ದಾಗ್ಬೋದು, ಹಾಗೆ ಅನೇಕ ರಾಜ್ಕುಮಾರ್ ಅವರ ಚಿತ್ರಗಳು ನಾನು ಪ್ರಾಮಾಣಿಕನಾಗಿ ಬದುಕಬೇಕು ಅನ್ನುವಂಥ ಆಸೆ ಹುಟ್ಟಿದ್ದಾಗ್ಬೋದು, ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಪೃಥ್ವಿ ಸಿನಿಮಾವನ್ನು ನೋಡಿ ಅದೆಷ್ಟು ಜನ ನಾನು ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಕನಸನ್ನು ಕಂಡರು. ಹಾಗೆ ಈ ರೀತಿಯಾಗಿ ಸಿನಿಮಾಗಳು ಜನರ ಮೇಲೆ ಧನಾತ್ಮಕವಾದ ಪರಿಣಾಮವನ್ನು ಖಂಡಿತ ಬೀರುತ್ತವೆ. ಅಂತಹ ಪರಿಣಾಮವನ್ನು ಬೀರುವಂಥ ಸಿನಿಮಾಗಳು ಆದಷ್ಟು ಬರಲಿ, ಪರಿಣಾಮಕಾರಿಯಾಗಿ ಜನರ ಮನಸ್ಸಿಗೆ ಉಳಿದು ಅವರು ಸಹ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೆ ಕಾರಣ ಆಗುವಂಥ ಸಿನಿಮಾಗಳಾಗಿ ಬರಲಿ ಅಂತ ಆಶಿಸೋಣ. ಎರಡು ಕೆಲಸವನ್ನು ಮಾಡಬೇಕು ಈಗಾಗಲೇ ಹೇಳಿದೆ, ಒಂದು ಎಂಟರ್ಟೈನ್ಮೆಂಟ್, ಇನ್ನೊಂದು ಸಿನಿಮಾದ ಮೂಲಕ ಜನರನ್ನು ಮೂಕವಿಸ್ಮಿತರಾಗಿ ಮಾಡಬೇಕು. ಇವೆರಡೂ ಮಾಡದಿದ್ದ ಚಿತ್ರಗಳು ಗೆದ್ದಿಲ್ಲ ಅನ್ನೋದು ನಿಮಗೂ ಗೊತ್ತು. ಸಿನಿಮಾಗಳ ಕೆಲಸ ಇವೆಲ್ಲವೂ ಆಗಲಿ, ಸಿನಿಮಾವನ್ನು ತೆಗೆಯುವಂಥ ಪ್ರತಿಯೊಬ್ಬರು ಅವರ ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದು, ನಾವು ಜನಗಳಿಗೆ ಆನ್ಸರೇಬಲ್ ಅನ್ನುವಂಥ ಭಾವ ಅವರಲ್ಲಿರಲಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ ಸ್ನೇಹಿತರೆ.

ವಿ ನಾರಾಯಣಪ್ಪ ಅವರು, ವಿ ನಾರಾಯಣಪ್ಪರಾದ ಹೊಸೂರು ತಮಿಳುನಾಡಿನ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಇದ್ದಾಗಿತ್ತು ಇಂದಿನ ಪರಿಮಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಆಂಬುಲೆನ್ಸ್ಗೆ ದಾರಿ ಬಿಡೋಣ, ಜೀವ ರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ಮದಾಗಲಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದ್ಯುತ್ ಪೂರೈಕೆಯ ಹೊಣೆಯನ್ನು ಟಾಟಾ ಕಂಪನಿಗೆ ವಹಿಸುವ ಪ್ರಸ್ತಾವವನ್ನು ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿದ್ಯುತ್ ಸರಬರಾಜು ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಉದ್ದೇಶಿತ ಐಐಟಿ ಭೂ ಸಂತ್ರಸ್ತರಿಗೆ ನ್ಯಾಯಾಲಯದ ಆದೇಶದಂತೆ ಪರಿಹಾರ ನೀಡಲಾಗುವುದು ಎಂದು ವಿಧಾನಸೌಧದಲ್ಲಿ ನಡೆದ ಹಾಸನ ಭಾಗದ ರೈತರೊಂದಿಗಿನ ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ರಾಜ್ಯದ ನಗರ ಯೋಜನೆಗಳ ಕುರಿತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಪೌರಾಡಳಿತ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ಇಂದು ಸಭೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು ಬರದ ಭೀತಿ ಆವರಿಸಿದೆ. ಆದರೆ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಶೇಕಡ 76.32% ಮ್ಯಾಪಿಂಗ್ ಪೂರ್ಣಗೊಂಡಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ತಮ್ಮ ಸೀಶೆಲ್ಸ್ ಪ್ರವಾಸವು ಭಾರತ ಸೀಶೆಲ್ಸ್ ಸ್ನೇಹವನ್ನು ಹೆಚ್ಚಿಸುವ ಮಹತ್ವದ ಫಲಿತಾಂಶಗಳಿಂದ ಕೂಡಿತ್ತು ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿಂದು ರಕ್ಷಣಾ ಕ್ಷೇತ್ರದ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳ ದಕ್ಷತೆ ಹೊಣೆಗಾರಿಕೆಯನ್ನು ಹೆಚ್ಚಿಸುವ ಪ್ರಮುಖ ಸುಧಾರಣೆಯಾದ ನಿಯೋಜಿತ ಆರ್ಥಿಕ ಅಧಿಕಾರ 2026 ಬಿಡುಗಡೆಗೊಳಿಸಿದರು. ಭಾರತದ ಪರಮಾಣು ಉದ್ಯಮವು ಮುಕ್ತ ಮಾರುಕಟ್ಟೆ ಆಧಾರಿತ ಪರಿಸರ ವ್ಯವಸ್ಥೆಗೆ ಪರಿವರ್ತನೆಗೊಳ್ಳುತ್ತಿದ್ದು 210 ಶತಕೋಟಿ ಡಾಲರ್ ಹೂಡಿಕೆಗೆ ಅವಕಾಶ ನೀಡುತ್ತಿದೆ ಎಂದು ವರದಿ ತಿಳಿಸಿದೆ. ಪಾಕಿಸ್ತಾನದ ಭದ್ರತಾ ಪಡೆಗಳು ಆಫ್ಘಾನಿಸ್ತಾನದ ಗಡಿಯಲ್ಲಿನ ಪಕ್ತಿಯಾ, ಪಕ್ತಿಕಾ ಮತ್ತು ಕುನಾರ್ ಪ್ರಾಂತ್ಯಗಳ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಕಳೆದ ರಾತ್ರಿ ವೈಮಾನಿಕ ದಾಳಿ ನಡೆಸಿದೆ. ಭಾರತದ ವಿರುದ್ಧ ಐತಿಹಾಸಿಕ ಟಿ20 ಸರಣಿ ಗೆಲುವಿನ ಬಳಿಕ ಐರ್ಲೆಂಡ್ ತಂಡದ ಮುಖ್ಯ ತರಬೇತುದಾರ ಹೆನ್ರಿಚ್ ಮಲಾನ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಸ್ನೇಹಿತರೆ, ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಯಾವ್ಯಾವ ಕಾರ್ಯಕ್ರಮಗಳು ಪ್ರಸಾರ ಆಗ್ತವೆ ಅಂತ ನೋಡುವಂತಹ ಸಮಯ. ಹೌದು, ಈ ಕಾರ್ಯಕ್ರಮ ವಿವರಣೆ ನಂತರ 5:05 ಸೇಫ್ ಡ್ರೈವ್ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಗಾನ ಭಜನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, ಇನ್ನು 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ, ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. 8:02 ಭಾವಚಿತ್ತಾರ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳಾದರೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ ಇರುತ್ತೆ. 6:05 ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನೀವು ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ, ಇದರಲ್ಲಿ ಮೊದಲಿಗೆ ಪ್ರಸಾರವಾಗುತ್ತೆ ಕನ್ನಡ ರತ್ನ ಭಂಡಾರ, ನಂತರ ಪ್ರಸಾರವಾಗುವುದು ಭಾವಗೀತೆಗಳು. 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಾರ್ಯಕ್ರಮ ಕಲಾ ಭಾರತಿ, 12:05 ಕರೆಗೊಂದು ಹಾಡು, 1:02 ಚಿತ್ರಗೀತೆಗಳು, 1:20 ಗೇಮ್ ಶೋ, ಇದರಲ್ಲಿ ರಸಪ್ರಶ್ನೆ, 2:15 ಕಾರ್ಯಕ್ರಮ ಸ್ಪಂದನ, 2:40 ಕಾರ್ಯಕ್ರಮ ಚಿತ್ರತಾಣ, 3:00 ಸಖಿ ಸಹೇಲಿ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ, 4:00 ಕಾರ್ಯಕ್ರಮ ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್, ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಂತರ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಗಾನ ಭಜನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ, ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. ನಾಳೆ ರಾತ್ರಿ 8:02 ನಿಮ್ಮ ಆಯ್ಕೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ಕೇಳಿ. 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರಿ. ಹೌದು ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಕಾರ್ಯಕ್ರಮ ಸೇಫ್ ಡ್ರೈವ್. ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, ಇಂಪಾದ ಹಳೆಯ ಚಿತ್ರಗೀತೆಗಳನ್ನು ನಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀವಿ. ಮೊದಲಿಗೆ ಹಳ್ಳಿ ಹೈದ ಚಿತ್ರದ ಹಾಡನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ಚಿ ಉದಯ್ ಶಂಕರ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ನೀವು ಕೇಳಿದ ಗೀತೆ ಶ್ರುತಿ ಚಿತ್ರದ್ದಾಗಿತ್ತು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಂ ಎನ್ ವ್ಯಾಸರಾವ್ ಅವರ ರಚನೆಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿತ್ತು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. 5:16:15 ನೀವು ಕೇಳ್ತಾ ಇದ್ದೀರಾ 102.9 FM. ಇಂಪಾದ ಹಳೆಯ ಹಾಡುಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ.

ಬೆಳ್ಳಿಕಾಲುಂಗುರ ಚಿತ್ರದ ಹಾಡಿನ ನಂತರ ಈಗ ಸಿಂಧೂರ ತಿಲಕ ಚಿತ್ರದ ಹಾಡನ್ನ ಕೇಳುವಂತಹ ಸಮಯ. ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಆರ್ ಎನ್ ಜೆ ಗೋಪಾಲ್ ಅವರು ಬರೆದ ಗೀತೆ ಇದು, ಸಂಗೀತ ಉಪೇಂದ್ರ ಕುಮಾರ್ ಅವರಿಂದ.

ಹಂಸಲೇಖ ಅವರ ಸಂಗೀತ ಮತ್ತು ರಚನೆ ಇದ್ದ ಸಾಹಸಿ ಚಿತ್ರದ ಹಾಡು ಪ್ರಸಾರ ಆಯಿತು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಇನ್ನಷ್ಟು ಇಂಪಾದ ಹಾಡುಗಳನ್ನು ನಾವು ಕೇಳ್ತೀವಿ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಕಸ್ತೂರಿ ಶಂಕರ್ ಅವರು ಹಾಡಿರುವ ಜಿ ಉದಯ್ ಶಂಕರ್ ಅವರ ರಚನೆ ಮೂಡಿ ಬರ್ತಾ ಇದೆ. ಗೀತೆಗೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ. ಇದು ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆ.

ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು, ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ಯಾವುದೋ ಒಂದು ಕಚೇರಿನಲ್ಲಿ ಪೆಟರ್ನಿಟಿ ಲೀವ್ ತಗೊಂಡು ಒಬ್ಬ ಮಹಿಳೆ ಹೋಗಿರ್ತಾರೆ, ವಾಪಸ್ ಬಂದಾಗ ಅಲ್ಲಿರುವಂತಹ ಬಾಸು ಏನೋ ಒಂದು ವರ್ತನೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು, ಕೆಲಸ ಅವರು ನೀಡಕ್ಕೆ ಒಪ್ಪಲಿಕ್ಕಿಲ್ಲ, ಆ ಕೆಲಸದಿಂದ ನಾವು ಅವರನ್ನು ತೆಗಿಬಹುದು ಅಂತಂತೇಳಿ ಆ ಭಾವನೆ ಅವರಲ್ಲಿ ಇರುತ್ತೆ. ಅವಾಗ ಇವರು ಏನ್ ಮಾಡಬೇಕು, ಯಾವ ಕಾನೂನಿನ ಅಡಿಯಲ್ಲಿ ಹೋರಾಟ ಮಾಡಿ ಇಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ, ನನಗೆ ಈ ಕೆಲಸ ಮತ್ತೆ ಸಿಗಬೇಕು ಅಂತಂತೇಳಿ ಮುಂದುವರಿಬೇಕಾಗತ್ತೆ, ಏನ್ ಹಕ್ಕಿದೆ ಅವರಿಗೆ?
3: ಓಕೆ, ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ 1961 ಅಂತ ಹೇಳ್ತೀವಿ, ಅದರಡಿಯಲ್ಲಿ ತಾಯ್ತನದ ರಜೆಯಿಂದ ವಾಪಸ್ ಬಂದ ಮೇಲೆ ಅವರು ರಜೆ ಹೋಗೋಕಿನ ಮುಂಚೆ ಯಾವ ಹುದ್ದೆಯಲ್ಲಿ ಕೆಲಸ ಮಾಡ್ತಿರ್ತಾರೋ ವಾಪಸ್ ಬಂದ ಮೇಲೆ ಅದೇ ಹುದ್ದೆಯಲ್ಲೇ ಮುಂದುವರೆಸಿಕೊಂಡು ಹೋಗ್ಬೇಕಾದಂತದ್ದು ಆ ಮಹಿಳೆಯರ ಹಕ್ಕು. ಅಲ್ಲಿ ಆಫೀಸ್ ನಲ್ಲಿ ಇರುವಂತ ಬಾಸ್ ಆ ರೀತಿ ಏನಾದ್ರೂ ಯಾವ್ದೋ ಒಂದ ತಾಯ್ತನದ ರಜೆಯಿಂದ ಬಂದ ಮೇಲೆ ಯಾವ್ದೋ ಒಂದ ಕಾರಣದಿಂದ ನಿಮ್ಮನ್ನ ದಂಡಿಸ್ತಿದ್ರೆ ಅದು ಕಾನೂನಿನ ವಿರುದ್ಧವಾಗಿ, ಅದು ಕೆಲಸ ನೀಡದೆ ಇರಬಹುದು ಅಥವಾ ನಿಮ್ಮ ಹುದ್ದೆ ಬದಲಾಸಬಹುದು ಅಥವಾ ನಿಮ್ಮ ಕೂಡೋ ಸ್ಥಳವನ್ನ ಬದಲಾಸಬಹುದು, ನಿಮಗೆ ಆ ಆಫೀಸಿನ ವಾತಾವರಣದಲ್ಲಿ ಕಷ್ಟ ಮಾಡಿಕೊಡೋದು, ಇವೆಲ್ಲವೂ ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ ಮತ್ತು ಪಾಶ್ ಆಕ್ಟ್ ಅಡಿಯಲ್ಲಿ ಶಿಕ್ಷೆಯನ್ನ ಕೊಡಬಹುದು.
2: ತಕ್ಷಣ ನಾವು ಏನ್ ಮಾಡ್ಬೇಕಂಗಾರೆ ಅವಾಗ
3: ಸರ್, ನಾವು ಈ ರೀತಿ ಇನ್ಫ್ರಿಂಜ್ಮೆಂಟ್ ಆದಾಗ ತಕ್ಷಣ ನಾವು ದಾಖಲೆಗಳನ್ನ ಜೋಡಿಸ್ಕೋಬೇಕು. ನಿಮ್ ಜೊತೆ ಬಾಸ್ ಏನಾದ್ರೂ ವ್ಯವಹಾರ ಬೇರೆ ರೀತಿಯಿಂದ ಮಾಡಿದ್ರೆ, ಅದು ಇಮೇಲ್ ಮುಖಾಂತರ ಮೆಸೇಜ್ ಮುಖಾಂತರ ಏನಾದ್ರೂ ನಿಮಗೆ ಮೆಸೇಜ್ ಕಳಿಸಿದ್ರೆ ಅವುಗಳನ್ನೆಲ್ಲ ದಾಖಲೆಯಾಗಿ ಇಟ್ಕೋಬೇಕು. ಅಥವಾ ಕೆಲಸ ನೀಡದೇ ಇರೋ ಅಂತ ಯಾವ್ದಾದ್ರು ನಿಮ್ ಹತ್ರ ದಾಖಲಾತಿಗಳಿದ್ರೆ, ಉದಾಹರಣೆಗಳಿದ್ರೆ ಅದನ್ನ ನೀವು ಸಂಗ್ರಹಿಸಬಹುದು, ದೂರನ್ನ ನೀಡಬಹುದು.
2: ಅದೇ
3: ಕಚೇರಿಯಲ್ಲಿ HR ಅಂತ ಇರ್ತಾರೆ, ಅವರಿಗೆ ನಾವು ಲಿಖಿತವಾಗಿ ದೂರನ್ನ ನೀಡಬಹುದು ಸರ್. ಆಮೇಲೆ ಯಾವುದೇ ಕಚೇರಿ ಆಗ್ಲಿ, ಮಹಿಳೆಯರು 10 ಜನಕ್ಕಿಂತ ಜಾಸ್ತಿ ಮಹಿಳೆಯರು ಅಲ್ಲಿ ಕೆಲಸ ಮಾಡ್ತಿದ್ರೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಹೇಳ್ತೀವಿ ನಾವು, ಅದು ಪಾಶ್ ಆಕ್ಟ್ ಅಡಿಯಲ್ಲಿ ಬರುತ್ತೆ, ಅಲ್ಲಿ ನಾವು ಕಂಪ್ಲೇಂಟ್ ಅನ್ನ ದಾಖಲಿಸಬಹುದು. ಅಥವಾ HR ಸ್ಪಂದಿಸದೇ ಇದ್ರೆ ನಾವು ಲೇಬರ್ ಕಮಿಷನರ್ಗೆ ದೂರನ್ನ ನೀಡಬಹುದು. ಅಥವಾ ಇನ್ನೂ ತೀವ್ರವಾದ ಸಮಸ್ಯೆ ಆದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗ ಅಂತ ಹೇಳ್ತೀವಿ, NCW.NIC.IN ಅಲ್ಲಿ ನಾವು ಆನ್ಲೈನ್ ಮುಖಾಂತರ ದೂರನ್ನ ನಾವು ನೀಡಬಹುದು ಸರ್.
2: ಇಷ್ಟೆಲ್ಲ ಬಹಳಷ್ಟು ಕಾನೂನು ಮಾತಾಡ್ತಾರೆ ಇವರು ಅಂತ ಹೇಳಿ, ವಜಾ ಮಾಡಿದ್ರೆ?
3: ವಜಾ ಮಾಡಕ್ಕೆ ಆಗೋದಿಲ್ಲ ಸರ್, ಯಾಕಂತಂದ್ರೆ ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ Section 12 ಪ್ರಕಾರ ತಾಯ್ತನದ ರಜೆ ಕಾರಣಕ್ಕೆ ವಜಾ ಮಾಡುವುದು ಕಾನೂನಿನ ವಿರುದ್ಧ, 1 ವರ್ಷ ಜೈಲು ಮತ್ತು ದಂಡವನ್ನ ಕೂಡ ವಿಧಿಸಬಹುದು. ಆಮೇಲೆ ಲೇಬರ್ ಕೋರ್ಟ್ ಮುಖಾಂತರ ನಿಮಗೆ ಮರು ನೇಮಕವನ್ನ ನಾವು ಮಾಡ್ಕೋಬಹುದು, ಅದು ಗವರ್ಮೆಂಟ್ ಆಫೀಸ್ ಅಂತ ಇದ್ರೆ ನೀವು ಅದು ಸಸ್ಪೆನ್ಷನ್ ನೀವು ಕ್ಯಾನ್ಸಲ್ ಕೋರ್ಟ್ ಮುಖಾಂತರ ಕೂಡ ನೀವು ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡ್ಕೋಬಹುದು ಸರ್.
2: ಅಂದ್ರೆ ವಜಾ ಮಾಡೋ ಲಕ್ಷಣಗಳು ಏನಾದರೂ ಕಾಣ್ತಾ ಇದ್ರೆ ಅಥವಾ ಅವ್ರು ಹೇಳ್ತಾರೆ ನಿಮ್ಮನ್ನು ವಜಾ ಮಾಡ್ಬಿಡ್ತೀವಿ ಅಂತೇಳಿ, ಆ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ನಾವು ಬೇಕಾರ ಮುಂದುವರೆದು ದೂರನ್ನ ನೀಡಬಹುದು ಮತ್ತು ನಮ್ಮ ಆ ಕೆಲಸವನ್ನು ವಾಪಸ್ ಪಡೆಯಬಹುದು. ನಮ್ಮ ಹಕ್ಕು ಇರುತ್ತೆ, ಅದಕ್ಕೆ ಕಾನೂನಿನ ರಕ್ಷಣೆ ಕೂಡ ಇದೆ ಅಂತ ಅನ್ನೋದನ್ನ ನಾವು ತಿಳ್ಕೊಂಡಂಗಾಯ್ತು. ವಕೀಲರು, ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರೇ, ನಮಗೆ ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ.ನ್ಯಾಯ.ಓಆರ್ಜಿ ವೆಬ್ಸೈಟ್ ಅನ್ನು ಅಥವಾ

ಸಿಂಗಾಪುರದಲ್ಲಿ ರಾಜಕುಳ ಚಿತ್ರದ ಹಾಡು ಪ್ರಸಾರ ಆಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಈ ಹಾಡು ಮೂಡಿಬಂತು. ಜಿ ಉದಯಶಂಕರ್ ಅವರು ಬರೆದ ಗೀತೆ ಇದಾಗಿತ್ತು. ಈಗ ಬಂಗಾರದ ಜಿಂಕೆ ಚಿತ್ರದ ಹಾಡನ್ನು ಕೇಳೋಣ. ವಿಜಯ ಭಾಸ್ಕರ್ ಅವರ ಸಂಗೀತವಿರುವ ಈ ಗೀತೆಯನ್ನು ಬರೆದವರು ದೊಡ್ಡರಂಗೇಗೌಡ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಶ್ರೀಮಾನ್ ಚಿತ್ರದ ಹಾಡನ್ನ ಕೇಳಿದ್ರಲ್ಲ. ದೊಡ್ಡರಂಗಿಗೌಡ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಶ್ರೀಮಾನ್ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಪ್ರಸಾರವಾದಂಥ ಹಾಡುಗಳು ನಿಮಗೆಲ್ಲರಿಗೂ ಖುಷಿ ಕೊಡ್ತು ಅಂತ ಭಾವಿಸ್ತಾ, ಕಾರ್ಯಕ್ರಮವನ್ನು ಆಲಿಸಿದ ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಮತ್ತು ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ನವದೆಹಲಿಯ ಸಂಸತ್ ಭವನದಲ್ಲಿ ಇಂದು ನೂತನವಾಗಿ ಆಯ್ಕೆಯಾದ ಮತ್ತು ಮರು ಆಯ್ಕೆಯಾದ 8 ಮಂದಿ ರಾಜ್ಯಸಭಾ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಹರಿಯಾಣ ಮತ್ತು ರಾಜಸ್ಥಾನ ಸರ್ಕಾರಗಳು ನವದೆಹಲಿಯಲ್ಲಿ ಇಂದು ಯಮುನಾ ಜಲ ಯೋಜನೆಯ ನಿರ್ಮಾಣ ಮತ್ತು ಅನುಷ್ಠಾನ ಒಪ್ಪಂದಕ್ಕೆ ಸಹಿ ಹಾಕಿವೆ. ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ನಿಯೋಗ ಇಂದು ನವದೆಹಲಿಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿತು. ಒಡಿಶಾದ ಪವಿತ್ರ ಕ್ಷೇತ್ರ ಪುರಿಯಲ್ಲಿ ಇಂದು ವಾರ್ಷಿಕ ದೇವಸ್ನಾನ ಪೂರ್ಣಿಮೆಯನ್ನು ಭಕ್ತಿ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ವಿಶ್ವವಿಖ್ಯಾತ ಶ್ರೀ ಜಗನ್ನಾಥ ರಥಯಾತ್ರೆಗೆ ಮುನ್ನುಡಿಯಾಗಿರುವ ಈ ಮಹತ್ವದ ಧಾರ್ಮಿಕ ಆಚರಣೆಯಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಂಡರು. ಪೌರ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯ ಸವಲತ್ತುಗಳನ್ನು ನಿಗದಿತ ಕಾಲಮಿತಿಯಲ್ಲಿ ಸಮರ್ಪಕವಾಗಿ ತಲುಪಿಸುವಂತೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಸದಸ್ಯ ಸಿ ಶಂಕರ ಮಂಡ್ಯ ಜಿಲ್ಲೆಯ ಅಂಕನಶೆಟ್ಟಿಪುರ ನಗರಸಭೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ತಂದಿರುವ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಬಳಸಲಾಗುವ ಲಾಂಛನವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಮ್ಪ್ರಸಾದ್ ಕೆ ರಚಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 372 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,728 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 110 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,946 ದಾಖಲಾಗಿದೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ಶೆಟ್ಲರ್ ಕಿಡಂಬಿ ಶ್ರೀಕಾಂತ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗಾನ ಭಜನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಇಂಪಾದ ಹಾಡುಗಳು ನಿಮಗಾಗಿ ಕಾಯ್ತಾ ಇವೆ. ಹೀಗಾಗಿ ಕೇಳ್ತಾ ಇರಿ 102.9 FM. ಸ್ನೇಹಿತರೆ, ಇಂದಿನ ಆಧುನಿಕ ಯುಗದಲ್ಲಿ ನಾವು ದಿನ ಇಡೀ ಶೂ ಚಪ್ಪಲಿಗಳನ್ನು ಧರಿಸಿಯೇ ದಿನ ಕಳಿತೀವಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ನಮ್ಮ ಕಾಲಲ್ಲಿ ಶೂ ಅಥವಾ ಚಪ್ಪಲಿ ಇದ್ದೇ ಇರುತ್ತೆ. ಒಂದು ನಿಮಿಷ ಅದನ್ನು ಬಿಟ್ಟು ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ದಿನದಲ್ಲಿ ಕನಿಷ್ಠ 15-20 ನಿಮಿಷಗಳ ಕಾಲ ಚಪ್ಪಲಿ ಇಲ್ಲದೆ ಬರಿಗಾಲಿನಲ್ಲಿ ನಡೆಯೋದೇನಿದೆ, ಇದು ಆರೋಗ್ಯಕ್ಕೆ ಉತ್ತಮವಾದಂಥ ಪ್ರಯೋಜನವನ್ನು ನೀಡುತ್ತೆ

ಅಂತ ವಿಜ್ಞಾನ ತಿಳಿಸುತ್ತೆ. ಹೀಗೆ ಬರಿಗಾಲಿನಲ್ಲಿ ನಡೆಯೋದನ್ನ ಇಂಗ್ಲಿಷ್ನಲ್ಲಿ ನಾವು ಅರ್ಥಿಂಗ್ ಅಥವಾ ಗ್ರೌಂಡಿಂಗ್ ಅಂತ ಕರಿತೀವಿ. ಈ ಬರಿಗಾಲಿನ ನಡಿಗೆಯ ಪ್ರಯೋಜನಗಳೇನು, ಇಂಥ ಹವ್ಯಾಸವನ್ನು ನಾವು ಹೇಗೆ ರೂಢಿಸಿಕೊಳ್ಳೋದು, ಅದನ್ನು ಹೇಗೆ ಮುಂದುವರಿಸೋದು ಅನ್ನುವ ಕುರಿತಂತೆ ಮಾತಾಡೋಣ ಇವತ್ತಿನ ಗಾನಭಜಾನ ಕಾರ್ಯಕ್ರಮದಲ್ಲಿ. ಹೌದು, ಇವತ್ತಿನ ಗಾನಭಜಾನ ಕಾರ್ಯಕ್ರಮದ ವಿಷಯ ಬರಿಗಾಲಿನ ನಡಿಗೆ.

ಕುಶಲವೇ ಕ್ಷೇಮವೇ ಚಿತ್ರದ ಹಾಡು ಪ್ರಸಾರ ಆಯಿತು. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರು ಬರೆದ ಈ ಹಾಡಿಗೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿತ್ತು. ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಬರಿಗಾಲಿನ ನಡಿಗೆಯ ಬಗ್ಗೆ. ಯಾಕಂದರೆ ನಾವೆಲ್ಲರೂ ಮನೆಯಲ್ಲಿ ಚಪ್ಪಲಿ ಹಾಕ್ಕೊಂಡು ಓಡಾಡೋಕೆ ಇಷ್ಟಪಡ್ತೀವಿ. ಅದರಲ್ಲೂ ಚಳಿಗಾಲ ಅಥವಾ ಮಳೆಗಾಲ ಬಂತು ಅಂದರೆ ಸಾಕು, ನೆಲ ತಣ್ಣಗಿದೆ ಅಂತ ಪಾದವನ್ನು ನೆಲಕ್ಕೆ ತಾಗಿಸೋದೇ ಇಲ್ಲ. ಹೀಗಾಗಿ ಬರಿಗಾಲಿನಲ್ಲಿ ನಡೆದಾಡೋದ್ರಿಂದ ದೇಹಕ್ಕೆ ಸಾಕಷ್ಟು ಲಾಭ ಇದೆ. ನಮ್ಮ ಶರೀರದ ಸಮತೋಲನ ಅಂದರೆ ಬ್ಯಾಲೆನ್ಸನ್ನು ಕಾಪಾಡ್ಕೊಳ್ಳೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ನಮ್ಮ ಪಾದಗಳೇನಿವೆ ನೆಲವನ್ನು ಸ್ಪರ್ಶಿಸಿದಾಗ ಮೆದುಳಿಗೆ ಸಿಗೋ ಸಿಗ್ನಲ್ ನಮ್ಮನ್ನು ಇನ್ನಷ್ಟು ಚುರುಕಾಗಿಸುತ್ತೆ. ಹೀಗಾಗಿ ಮನೆಯಲ್ಲಿ ಬರಿಗಾಲಲ್ಲಿ ನಡೆಯೋದು ಅಂದರೆ ನಮಗೆಲ್ಲರಿಗೂ ಅದೊಂದು ಸಾಮಾನ್ಯ ವಿಷಯ ಅನಿಸ್ಬೋದು. ಆದರೆ ಇದು ನಮ್ಮ ನರಮಂಡಲಕ್ಕೆ ಒಂದು ರೀತಿಯ ವ್ಯಾಯಾಮ ಇದ್ದಂತೆ ಅಂತ ಹೇಳ್ಬೋದು.

ಅಭಿ ಚಿತ್ರದ ಹಾಡು ಪ್ರಸಾರ ಆಯಿತು ಉದಿತ್ ನಾರಾಯಣ್ ಮಹಾಲಕ್ಷ್ಮಿ ಅಯ್ಯರ್ ಅವರ ಧ್ವನಿಗಳಲ್ಲಿ. ಕೆ ಕಲ್ಯಾಣ್ ಅವರ ರಚನೆಗೆ ಗುರುಕಿರಣ್ ಅವರ ಸಂಗೀತವಿತ್ತು. ಬರೀಗ ಅಲ್ಲಿನ ನಡಿಕೆಯ ಅದ್ಭುತ ಪ್ರಯೋಜನಗಳು ಯಾವುವು ಅಂತ ನೋಡೋದಾದರೆ, ಭೂಮಿಯ ಸಂಪರ್ಕಕ್ಕೆ ನಮ್ಮ ಕಾಲು ಬಂದಾಗ ದೇಹದಲ್ಲಿರುವಂತಹ ಕಾರ್ಟಿಸೋಲ್ ಮಟ್ಟ ಕಡಿಮೆ ಆಗುತ್ತೆ. ಇದು ನರಮಂಡಲವನ್ನು ಶಾಂತಗೊಳಿಸಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ನಮ್ಮ ಕಾಲಿನ ಹೆಬ್ಬೆರಳು ಮತ್ತು ಅದರ ಪಕ್ಕದ ಬೆರಳುಗಳ ಮೇಲೆ ಕಣ್ಣಿಗೆ ಸಂಬಂಧಿಸಿದಂಥ ಆಕ್ಯುಪ್ರೆಷರ್ ಬಿಂದುಗಳಿರ್ತದೆ. ಹಸಿರು ಹುಲ್ಲಿನ ಮೇಲೆ ಬರಿಗಾಲಿನಲ್ಲಿ ನಡೆದಾಗ ಈ ಬಿಂದುಗಳು ಉತ್ತೇಜನಗೊಂಡು ಕಣ್ಣಿನ ದೃಷ್ಟಿ ಕೂಡ ಚುರುಕಾಗುತ್ತೆ. ಇನ್ನು ಹಗಲಿನಲ್ಲಿ ಅಥವಾ ಸಂಜೆ ಬರಿಗಾಲಿನಲ್ಲಿ ನಡೆಯುವುದರಿಂದ ದೇಹದ ಜೈವಿಕ ಗಡಿಯಾರ ಸರಿಯಾಗಿ ಕೆಲಸ ಮಾಡುತ್ತೆ. ಇದು ರಾತ್ರಿ ಗಾಢವಾದ ಜೊತೆಗೆ ನೆಮ್ಮದಿಯ ನಿದ್ರೆ ಕೂಡ ತರುತ್ತೆ. ಬರಿಗಾಲಿನ ನಡಿಗೆ ಕಾಲಿನ ಸ್ನಾಯುಗಳನ್ನು ಬಲಪಡಿಸುತ್ತೆ ಮತ್ತು ಇಡೀ ದೇಹದಲ್ಲಿ ರಕ್ತ ಸಂಚಾರವನ್ನು ಸುಧಾರಿಸುತ್ತೆ.

ವಿ ಮನೋಹರ್ ಅವರು ರಚಿಸಿ ಸಂಗೀತ ನೀಡಿದ ಜನುಮದಾತ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಈ ಹಾಡನ್ನು ಹಾಡಿದವರು ಶಂಕರ್ ಶಾನ್ಭಾಗ್ ಮತ್ತು ಸಂಗಡಿಗರು. 6:23:15 ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವು ಬರಿಗಾಲಿನ ನಡಿಗೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗಷ್ಟೇ ಬರಿಗಾಲಿನ ನಡಿಗೆಯಿಂದ ಉಂಟಾಗುವ ಪರಿಣಾಮಗಳೇನು, ಪ್ರಯೋಜನಗಳೇನು ಅಂತ ನಾವು ನೋಡಿದ್ವಿಯಲ್ಲ. ಇನ್ನು ಯಾವ ಯಾವ ಜಾಗಗಳಲ್ಲಿ ಬರಿಗಾಲಿನಿಂದ ನಡಿಬೇಕು, ಯಾವ ರೀತಿಯ ಸ್ಥಳಗಳು ಇದಕ್ಕೆ ಸೂಕ್ತ ಅನ್ನೋದನ್ನು ನೋಡೋದಾದರೆ, ಬರಿಗಾಲಿನಡಿ ನಡೆಯೋದಕ್ಕೆ ಸಿಮೆಂಟ್ ಅಥವಾ ಟಾರ್ ರಸ್ತೆಗಳಿಗಿಂತ ಪ್ರಕೃತಿಯ ಮಡಿಲೇ ಉತ್ತಮ ಅನ್ಬಹುದು. ಬೆಳಗಿನ ಜಾವ ಇಬ್ಬನಿಯಿಂದ ಕೂಡಿದ ಹುಲ್ಲಿನ ಮೇಲೆ ನಡೆಯುವಂಥದ್ದೇನಿದೆ ಅತ್ಯಂತ ಶ್ರೇಷ್ಠವಾದದ್ದು. ಸಮುದ್ರ ತೀರ ಅಥವಾ ನದಿಯ ದಂಡೆಯ ಮೇಲಿನ ಮರಳಿನಲ್ಲಿ ನಡೆಯುವುದು ಕೂಡ ನಮ್ಮ ಕಾಲಿಗೆ ಉತ್ತಮ ಮಸಾಜ್ ಕೊಡುತ್ತೆ. ಗದ್ದೆ ಅಥವಾ ತೋಟದ ಸ್ವಚ್ಛವಾದ ಮಣ್ಣಿನ ಮೇಲೆ ನಡೆಯೋದ್ರಿಂದ ನಮ್ಮ ದೇಹಕ್ಕೆ ತಂಪು ಕೂಡ ಸಿಗುತ್ತೆ. ಆದರೆ ಬರಿಗಾಲಿನಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆಗಳನ್ನು ಕೂಡ ನಾವು ತಗೊಳ್ಬೇಕಾಗುತ್ತೆ. ಯಾಕಂದರೆ ನಡೆಯುವಂಥ ಜಾಗದಲ್ಲಿ ಗಾಜು, ಮಳೆ, ಕಲ್ಲು ಅಥವಾ ಮುಳ್ಳುಗಳು ಇರದಂತೆ ಎಚ್ಚರ ವಹಿಸಬೇಕಾಗುತ್ತೆ. ಡಯಾಬಿಟಿಸ್ ಇರುವವರು ಕಾಲಿಗೆ ಗಾಯ ಆಗದಂತೆ ತೀವ್ರ ನಿಗಾವನ್ನು ವಹಿಸಬೇಕಾಗುತ್ತೆ. ಆರಂಭದಲ್ಲಿ ಕೇವಲ 5-10 ನಿಮಿಷ ನಡೆದು ನಂತರ ಅಭ್ಯಾಸವಾದ ಮೇಲೆ ಈ ನಡಿಗೆಯನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ. ಒಟ್ಟಾರೆ ಪ್ರಕೃತಿಯೊಂದಿಗೆ ನೇರ ಸಂಪರ್ಕವನ್ನು ಸಾಧಿಸುವುದಕ್ಕೆ ಬರಿಗಾಲಿನ ನಡಿಗೆಗಿಂತ ಸರಳ

0: ಬಾಡಿಗಾರ್ಡ್ ಚಿತ್ರದ ಹಾಡು ಪ್ರಸಾರ ಆಯಿತು. ಜಗ್ಗೇಶ್ ಮತ್ತು ಸಂಗಡಿಗರು ಹಾಡಿದ ಗೀತೆ ಇದು. ವಿನಯ್ ಚಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡು ಮೂಡಿ ಬಂತು. ಗೀತೆಯನ್ನು ಬರೆದವರು ವಿ ಮನೋಹರ್. ಕೇಳ್ತಾ ಇದ್ರ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂಬಾದ ಹಾಡುಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಜೊತೆಗೆ ಬರಿಗಾಲಿನ ನಡಿಗೆಯ ಬಗ್ಗೆ ಕೂಡ ನಾವು ಮಾತಾಡ್ತಿದ್ದೀವಿ. ಈ ಕುರಿತಂತೆ ಸಾಕಷ್ಟು ಜನ ಕೆಳಗರು ಅವರು ಹೇಗೆ ಬರಿಗಾಲಲ್ಲಿ ನಡೀತಾ ಇದ್ದಾರೆ, ಇದರಿಂದ ಏನೇನು ಅವರಿಗೆ ಪ್ರಯೋಜನ ಸಿಕ್ಕಿದೆಯೇ ಅನ್ನುವ ಕುರಿತಂತೆ ಕೂಡ ಮೆಸೇಜ್ ಮಾಡ್ತಿದ್ದಾರೆ. ಎಲ್ಲರ ಸಂದೇಶಗಳನ್ನು ಖಂಡಿತವಾಗಿಯೂ ಓದ್ತೀರಿ, ಓದ್ತೀವಿ. ಕೇಳ್ತಾ ಇರಿ 102.9 FM.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ

0: ಮಾತಾಡ್ಬೇಕಾದ ಅಗೆನ್ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬರಿಗಾಲಿನಲ್ಲಿ ನಾವು ನಡೀತೀವಿ, ಆದರೆ ಇದಕ್ಕೆ ಸೂಕ್ತವಾದ ಸಮಯ ಯಾವುದು ಅಂತ ನೋಡೋದಾದರೆ ಬೆಳಗಿನ ಹೊತ್ತು ಅತ್ಯಂತ ಶ್ರೇಷ್ಠವಾದದ್ದು. ಯಾಕಂದರೆ ಬೆಳಗಿನ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬಿದ್ದಾಗ ಹುಲ್ಲಿನ ಮೇಲೆ ಮೂಡುವ ಇಬ್ಬನಿ ಬಿಂದುಗಳಲ್ಲಿ ವಿಟಮಿನ್ ಮತ್ತು ಖನಿಜ ಅಂಶಗಳಿರುತ್ತೆ. ಆ ಸಮಯದಲ್ಲಿ ನಾವು ನಡೆಯೋದ್ರಿಂದ ಪಾದದ ಚರ್ಮ ಕೂಡ ಸುಧಾರಿಸುತ್ತೆ, ಜೊತೆಗೆ ದೇಹಕ್ಕೆ ನೈಸರ್ಗಿಕವಾಗಿ ವಿಟಮಿನ್ ಡಿ ಕೂಡ ದೊರೆಯುತ್ತೆ. ಪ್ರಕೃತಿ ನಮಗೆ ಕೊಟ್ಟಿರುವ ಅತ್ಯಂತ ಸರಳ ಮತ್ತು ಉಚಿತವಾದ ಟಾನಿಕ್ ಅಂದರೆ ಅದು ಬರಿಗಾಲಿನ ನಡಿಗೆ. ಹೀಗಾಗಿ ದಿನಕ್ಕೆ ಕನಿಷ್ಠ 10 ನಿಮಿಷ ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸುವುದರ ಮೂಲಕ ಆರೋಗ್ಯವಾಗಿರೋದಕ್ಕೆ ಸಾಧ್ಯವಾಗುತ್ತೆ.

ಚಂದ್ರಚಕೋರಿ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ಎಸ್ ನಾರಾಯಣ ಅವರು ಬರೆದ ಹಾಡಿಗೆ ಎಸ್ ಎ ರಾಜ್ಕುಮಾರ್ ಅವರು ಸಂಗೀತ ನೀಡಿದರು. ಹಾಡಿದವರು ಹರಿಹರನ್ ಮತ್ತು ಚಿತ್ರ. ಬರಿಗಾಲಿನಿಂದ ನಡೆದಾಗ ನಮಗೆ ಹೆಚ್ಚು ಲಾಭ ಯಾಕೆ ಸಿಗುತ್ತೆ ಅಂತ ನೋಡೋದಾದರೆ, ನಮ್ಮ ಪಾದಗಳ ತಳಭಾಗ ಏನಿದೆಯಲ್ಲ, ಇದು ಇಡೀ ದೇಹಕ್ಕೆ ಒಂದು ರೀತಿ ನಕ್ಷೆ ಇದ್ದಂತೆ. ಇಲ್ಲಿ ಈ ಪಾದಗಳಲ್ಲಿ ಸುಮಾರು 7,000 ಹೆಚ್ಚು ನರಗಳ ತುದಿಗಳು ಇರ್ತವೆ. ಪಾದದ ವಿಭಿನ್ನ ಬಿಂದುಗಳು ದೇಹದ ವಿವಿಧ ಅಂಗಗಳಿಗೆ ಸಂಪರ್ಕವನ್ನು ಹೊಂದಿವೆ. ಉದಾಹರಣೆಗೆ ಪಾದದ ಮುಂಭಾಗ ಬೆರಳುಗಳೇನಿವೆ, ಕಣ್ಣು, ಕಿವಿ ಮತ್ತು ಸೈನಸ್ ಬಿಂದುಗಳನ್ನು ಉತ್ತೇಜಿಸುತ್ತವೆ. ಇನ್ನು ಪಾದದ ಮಧ್ಯಭಾಗ ಹೃದಯ, ಶ್ವಾಸಕೋಶ, ಜಠರ, ಲಿವರ್ನಂತಹ ಪ್ರಮುಖ ಅಂಗಗಳ ಕಾರ್ಯಕ್ಷಮತೆಯನ್ನು ಜಾಸ್ತಿ ಮಾಡುತ್ತೆ. ಇನ್ನು ನಮ್ಮ ಪಾದದ ಹಿಮ್ಮಡಿ ಇದೆಯಲ್ಲ, ಇದು ಕರಳು ಮತ್ತು ಸೊಂಟದ ಭಾಗಗಳ ನರಗಳನ್ನು ಸಡಿಲಗೊಳಿಸ್ತವೆ. ಹೀಗಾಗಿ ನಾವು ಬರಿಗಾಲಿನಲ್ಲಿ ನಡೆದಂಥ ಸಂದರ್ಭದಲ್ಲಿ, ನೆಲ, ಸಣ್ಣ ಕಲ್ಲು ಅಥವಾ ಮಣ್ಣಿನ ಮೇಲೆ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಬಿಂದುಗಳ ಮೇಲೆ ನೈಸರ್ಗಿಕವಾಗಿ ಒತ್ತಡ ಬಿದ್ದು ದೇಹದ ಆಯಾ ಅಂಗಗಳಿಗೆ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ಜೊತೆಗೆ ಶಕ್ತಿ ಅಥವಾ ಎನರ್ಜಿ ಫ್ಲೋ ಅಂತ ನಾವೇನು ಕರಿತೀವಿ ಅದು ಕೂಡ ಜಾಸ್ತಿ ಆಗುತ್ತೆ.

ನಂದಿತಾ ಮತ್ತು ಸಂಗಡಿಗರು ಹಾಡಿರುವ ಎಕ್ಸ್ಕ್ಯೂಸ್ ಮೀ ಚಿತ್ರದ ಹಾಡನ್ನು ಕೇಳ್ತಾ ಇದ್ದಿರಲ್ಲ. ಹಾಡನ್ನು ಬರೆದವರು ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯ ವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮೊಗದಲ್ಲಿ ಮಂದಹಾಸ. ರಾಜ್ಯದಲ್ಲಿ ನಾಳೆಯಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಪ್ರಸ್ತುತ ಒಟ್ಟು 5,04,32,314 ಮತದಾರರಿದ್ದು, ಎಲ್ಲರೂ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈಗಾಗಲೇ ಶೇಕಡಾ 91.61% ಮತದಾರರು ಮ್ಯಾಪಿಂಗ್ಗೆ ಒಳಪಟ್ಟಿದ್ದಾರೆ. 46,52,504 ಮ್ಯಾಪಿಂಗ್ನಿಂದ ಹೊರ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ಗಾಗಿ ರಾಜ್ಯಾದ್ಯಂತ 59,050 ಬೂತ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. 31 ಜಿಲ್ಲಾ ಚುನಾವಣಾಧಿಕಾರಿಗಳು, 4 ಅಪರ ಜಿಲ್ಲಾ ಚುನಾವಣಾಧಿಕಾರಿಗಳು, 224 ನೋಂದಣಾಧಿಕಾರಿಗಳು, 336 ಸಹಾಯಕ ನೋಂದಣಾಧಿಕಾರಿಗಳು ಹಾಗೂ ಬಿಎಲ್ಒಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ವಿತರಣೆ ಮಾಡಲಿದ್ದು, ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಣಕ್ಕೆ ಕಳುಹಿಸಲಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಹಿಂದಿರುಗಿಸುವಂತೆ ಮನವಿ ಮಾಡಿದ್ದಾರೆ.
1: ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೀನಿ, ಬಿಎಲ್ಒ ತಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನ ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ರೆ ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಳ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ, ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ.
0: ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಶೇಕಡಾ 76.32% ಮ್ಯಾಪಿಂಗ್ ಪೂರ್ಣಗೊಂಡಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಮತದಾರರು ಗಣತಿ ನಮೂನೆಯನ್ನು ಅಗತ್ಯ ಮಾಹಿತಿ ಮತ್ತು ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಬಿಎಲ್ಒಗಳಿಗೆ ಕಡ್ಡಾಯವಾಗಿ ಸಲ್ಲಿಸುವಂತೆ ತಿಳಿಸಿದ್ದಾರೆ. ವಿದ್ಯುತ್ ಪೂರೈಕೆಯ ಹೊಣೆಯನ್ನು ಟಾಟಾ ಕಂಪನಿಗೆ ವಹಿಸುವ ಪ್ರಸ್ತಾವವನ್ನು ಮುಂಬರುವ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ನೌಕರರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ನ್ಯಾಯಯುತ ತೀರ್ಮಾನ ಮಾಡಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಇಂಧನ ಇಲಾಖೆ ಬಲಿಷ್ಠವಾಗಿದ್ದು ಸರ್ಕಾರ ನೌಕರರ ಪರವಾಗಿದೆ ಎಂದು ಹೇಳಿದ್ದಾರೆ. ಇಂಧನ ಇಲಾಖೆ ದೂರದೃಷ್ಟಿಯ ಯೋಜನೆಗಳನ್ನು ಸಿದ್ದಪಡಿಸಿದ್ದು, ಮುಂದಿನ 25 ವರ್ಷಗಳ ಅವಧಿಗೆ ವಿದ್ಯುತ್ ಭದ್ರತೆ ಒದಗಿಸಲು ಯೋಜನೆ ಸಿದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಧನ ಇಲಾಖೆಯಿಂದ ಇನ್ನೂ ಹೆಚ್ಚಿನ ಯೋಜನೆಗಳು ಜಾರಿಯಾಗಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಮಾರಂಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಸಾವಿರಾರು ನೌಕರರು ಭಾಗವಹಿಸಿದ್ದರು. ಅರಣ್ಯ ವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡುವಂತೆ ನಿರ್ದೇಶನ ನೀಡಿದ್ದಾರೆ. ಬಾಕಿ ಇರುವ ಅರಣ್ಯ ಅನುಮತಿ ಪ್ರಕರಣಗಳನ್ನು ಜುಲೈ 15ರೊಳಗೆ ಇತ್ಯರ್ಥಪಡಿಸುವಂತೆ ತಿಳಿಸಿದ್ದಾರೆ. ಅರಣ್ಯ ಹಾಗೂ ಪ್ರಾಣಿ ಸಂಪತ್ತನ್ನು ಸಂರಕ್ಷಿಸುವ ಕೆಲಸ ಪರಿಣಾಮಕಾರಿಯಾಗಿ ಆಗಬೇಕು. ಈ ಹಿನ್ನೆಲೆಯಲ್ಲಿ ಪ್ರಾಣಿ ಸಂಪತ್ತಿನ ಮೇಲೆ ನಿಗಾ ಇಡಲು ಥರ್ಮಲ್ ಡ್ರೋನ್ ವ್ಯವಸ್ಥೆ ಜಾರಿಗೆ ತರುವುದಾಗಿ ತಿಳಿಸಿದ್ದಾರೆ.

0: ರಾಜ್ಯದ ನಗರ ಯೋಜನೆಗಳ ಕುರಿತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಇಂದು ಪೌರಾಡಳಿತ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ನಗರಗಳ ಸುಸ್ಥಿರ ಅಭಿವೃದ್ಧಿ, ವೈಜ್ಞಾನಿಕ ನಗರ ಯೋಜನೆ, ನಾಗರಿಕ ಸ್ನೇಹಿ ಮೂಲಸೌಕರ್ಯ ಹಾಗೂ ಭವಿಷ್ಯದ ಅಗತ್ಯಗಳಿಗೆ ಅನುಗುಣವಾಗಿ ನಗರಗಳನ್ನು ರೂಪಿಸುವ ನಿಟ್ಟನಲ್ಲಿ ಸಮಗ್ರ ಯೋಜನೆ, ಅವಶ್ಯಕ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕುರಿತು ಸಭೆಯಲ್ಲಿ ಚರ್ಚಿಸಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಕೃಷ್ಣಮೂರ್ತಿ, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಅಪರ ನಿರ್ದೇಶಕ ಶಶಿಕುಮಾರ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಇಂದಿನಿಂದ ಮುಂಗಾರು ಮಳೆ ಚುರುಕಾಗಿದೆ. ಇಂದು ಮಧ್ಯಾಹ್ನದಿಂದಲೇ ಕಾವೇರಿ ನದಿ ಪಾತ್ರ ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆ ಉತ್ತಮ ಮಳೆಯಾಗುತ್ತಿದೆ. ಸಾಮಾನ್ಯವಾಗಿ ಕೊಡಗಿನಲ್ಲಿ ಜೂನ್ ಮೊದಲ ವಾರದಲ್ಲಿ ಆರಂಭವಾಗಬೇಕಾಗಿದ್ದ ಮುಂಗಾರು ಈ ವರ್ಷ ತಡವಾದ ಹಿನ್ನೆಲೆಯಲ್ಲಿ ರೈತಾಪಿಗಳಿಗೆ ಆತಂಕ ಉಂಟಾಗಿತ್ತು. ಇದೀಗ ಸುಮಾರು ಒಂದು ತಿಂಗಳು ತಡವಾಗಿ ಮುಂಗಾರು ಬಿರುಸಾಗಿರುವುದು ರೈತರಲ್ಲಿ ನೆಮ್ಮದಿ ಮೂಡಿಸಿದೆ. ಬೆಳಗಾವಿಯ ಗುರುದೇವ ರಾನಡೆ ಮಂದಿರದ ತುಲನಾತ್ಮಕ ತತ್ವಶಾಸ್ತ್ರ ಮತ್ತು ಧಾರ್ಮಿಕ ಅಕಾಡೆಮಿಯ ಶತಮಾನೋತ್ಸವ ಉದ್ಘಾಟನೆ ಹಾಗೂ ಗುರುದೇವ ರಾನಡೆ ಅವರ ಸಂಪೂರ್ಣ ಬರಹ ಒಳಗೊಂಡ 28 ಸಂಪುಟಗಳನ್ನು ಕೇಂದ್ರದ ಸಾಂಸ್ಕೃತಿಕ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಭಾರತ ತನ್ನ ದಾರ್ಶನಿಕ ಪರಂಪರೆಯ ಭವ್ಯ ಸಂಸ್ಕೃತಿಯ ಮೂಲಕ ಇಡೀ ಜಗತ್ತಿಗೆ ಮಾರ್ಗದರ್ಶನ ನೀಡುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಬಳಸಲಾಗುವ ಲೋಗೋ ನೀಡಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಮ್ ಪ್ರಸಾದ್ ಕೆ ಅವರಿಗೆ ಸಂದಿದೆ. ವಿಬಿಜಿ ರಾಮ್ಜಿ ಯೋಜನೆಗೆ ಲೋಗೋ ವಿನ್ಯಾಸ ಮಾಡುವಂತೆ ದೇಶದ ಕಲಾವಿದರಿಗೆ ಅವಕಾಶ ನೀಡಲಾಗಿತ್ತು. ಸುಮಾರು 7,000 ಅಧಿಕ ಕಲಾವಿದರು ತಾವು ರಚಿಸಿದ ಲೋಗೋ ಕಳುಹಿಸಿಕೊಟ್ಟಿದ್ದರು. ಆದರೆ ಕನ್ನಡಿಗ ರಾಮ್ ಪ್ರಸಾದ್ ಕೆ ಕಳುಹಿಸಿದ ಲೋಗೋ ಆಯ್ಕೆಯಾಗುವ ಮೂಲಕ ಕರಾವಳಿಯ ಹಿರಿಮೆ ಹೆಚ್ಚಿಸಿದೆ. ಲೋಗೋ ಆಯ್ಕೆಯಾಗಿರುವ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ರಾಮ್ ಪ್ರಸಾದ್, ಇದೊಂದು ಅದ್ಭುತ ಅವಕಾಶ ಎಂದು ತಿಳಿಸಿದ್ದಾರೆ.
1: ಕಾಂಟೆಸ್ಟ್ ನ ಕ್ರೈಟೀರಿಯಾ ಒಂದಿತ್ತು, ಯೋಜನೆ ಏನಿದೆ ಆ ಯೋಜನೆಗೆ ತಕ್ಕಂತಹ ಒಂದು ಕೋರ್ ವ್ಯಾಲ್ಯೂ ಅನ್ನು ಇಟ್ಕೊಂಡಿರ್ಬೇಕಾಗಿತ್ತು. ನನಗೊಂದು ಸಿಂಪಲ್ ಆದಂತ ಲೋಗೋ ಮತ್ತೆ ಸಿಕ್ಕಿಬಿಡ್ತು. 4 April ನಾನು ಅದನ್ನು ಫೈನಲ್ ಮಾಡಿ ಅದೇ ದಿನ ಲಾಸ್ಟ್ ಒಂದು 10-15 ಇರುವಾಗ ಸಬ್ಮಿಷನ್ ಮಾಡಿರುವಂತದ್ದು. ಇದು ಖುಷಿ ಉಂಟು, ಈಗ ನನ್ನ ಕಾಂಟೆಸ್ಟ್ ಅಲ್ಲಿ ನಾನು ವಿನ್ ಆಗಿದ್ದೇನೆ. ಈಗ ಈ ಯೋಜನೆ ಏನಿದೆ ತುಂಬಾ ದೊಡ್ಡ ಮಟ್ಟದ್ದು, ಇಡೀ ಭಾರತಕ್ಕೆ ಒಂದು ಕಾಣಿಸಿಕೊಳ್ಳುವಂತ ಯೋಜನೆ ಇದು. ಅವಾಗ ವಿಕಸಿತ ಭಾರತ ಅನ್ನೋ ಹೆಸರೊಟ್ಟಿಗೆ ನನ್ನ ಕ್ರಿಯೇಟ್ ಮಾಡಿರೋ ಲೋಗೋ ಇರ್ತದೆ. ಖುಷಿ ಇದೆ ನನಗೆ ಈ ಕಾಂಟೆಸ್ಟ್ ವಿನ್ ಆಗಿರುವಂತದ್ದು.
0: ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆಯಡಿಯಲ್ಲಿ ಬೆಂಗಳೂರಿಗೆ ಮಂಜೂರಾದ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿಸಲು ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಸಂಸದ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಯೋಜನೆ ಕಾರ್ಯಗತಗೊಳಿಸಲು ಏಕೆ ವಿಳಂಬ ಮಾಡುತ್ತಿದೆ ಎಂದು ದೂರಿದ್ದಾರೆ. ಬಸ್ ಖರೀದಿಸಲು ರಾಜ್ಯ ಸರ್ಕಾರ ಕನಿಷ್ಠ ಮೊತ್ತವನ್ನು ಮಾತ್ರ ನೀಡಬೇಕಾಗುತ್ತದೆ. ಪ್ರಸ್ತಾವಿತ ಸುರಂಗ ರಸ್ತೆಯಂತಹ ಯೋಜನೆಗಳಿಗೆ ಖರ್ಚು ಮಾಡಲು ಸರ್ಕಾರಕ್ಕೆ 1,000 ಕೋಟಿ ರೂಪಾಯಿ ಹಣವಿದೆ, ಆದರೆ ಸಾರ್ವಜನಿಕ ಸಾರಿಗೆಯಲ್ಲಿ ಹೂಡಿಕೆ ಮಾಡಲು ಹಣವಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮೊಗದಲ್ಲಿ ಮಂದಹಾಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

ಮುಂದುವರಿಸ್ತಾ ಇದ್ದೀವಿ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಬರಿಗಾಲಿನ ನಡಿಗೆಯ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ನಾವು ಪ್ರಕೃತಿಯಿಂದ ಎಷ್ಟು ದೂರವಾಗ್ತೀವೋ ಅಷ್ಟು ಕಾಯಿಲೆಗಳಿಗೆ ಹತ್ತಿರ ಆಗ್ತೀವಿ. ಬರಿಗಾಲಿನ ನಡಿಗೆ ಅನ್ನೋದು ಕೇವಲ ಒಂದು ವ್ಯಾಯಾಮ ಅಲ್ಲ, ಅದು ನಮ್ಮ ದೇಹವನ್ನು ಪ್ರಕೃತಿ ಎಂಬ ಪವರ್ ಬ್ಯಾಂಕ್ಗೆ ಜೋಡಿಸಿ ರೀಚಾರ್ಜ್ ಮಾಡಿಕೊಳ್ಳೋ ಒಂದು ಅದ್ಭುತವಾದಂತಹ ಪ್ರಕ್ರಿಯೆ. ನಮ್ಮ ಪೂರ್ವಜರು ಕಾಡಿನಲ್ಲೋ ಗದ್ದೆಯಲ್ಲೋ ಬರಿಗಾಲಿನಲ್ಲಿ ತುಡಿದು ನೂರು ಕಾಲ ಗಟ್ಟಿಯಾಗಿ ಬದುಕಿದ್ದರ ಹಿಂದೆ ಈ ಅರ್ಥಿಂಗ್ ಅನ್ನುವಂಥ ರಹಸ್ಯ ಇತ್ತು ಅಂತಲೇ ಹೇಳ್ಬೋದು. ನಾವು ಇಂದು ಪ್ರಕೃತಿಯಿಂದ ಕಾಂಕ್ರೀಟ್ ಗೋಡೆಗಳ ಮಧ್ಯೆ ಬಂದು ನಿಂತಿದ್ದೇವೆ. ಆರೋಗ್ಯ ಅನ್ನುವಂಥದ್ದು ಕೇವಲ ದುಬಾರಿ ಜಿಮ್ ಅಥವಾ ಔಷಧಿಗಳಷ್ಟೇ ಅಲ್ಲ, ಅದು ನಮ್ಮ ಪಾದದ ಕೆಳಗಿರುವಂತಹ ಮಣ್ಣಿನಲ್ಲೂ ಇದೆ ಅಂತಲೇ ಹೇಳ್ಬೋದು. ದಿನ ಇಡೀ ಶೂ ಅಥವಾ ಚಪ್ಪಲಿಗಳ ಬಂಧನದಲ್ಲಿರುವ ಪಾದಗಳಿಗೆ ದಿನಕ್ಕೆ ಕೇವಲ 15 ನಿಮಿಷಗಳ ಸ್ವಾತಂತ್ರ್ಯ ಕೊಟ್ಟರೆ ಪ್ರಕೃತಿಯೇ ನಮ್ಮನ್ನು ಗುಣಪಡಿಸುತ್ತೆ.

ಹೌದು ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 6:50 12 ಸೆಕೆಂಡ್ಗಳು. ಈಗಷ್ಟೇ ಪ್ರದೇಶ ಸಮಾಚಾರ ಕೇಳ್ಕೊಂಡು ಬಂದ್ರಿ. ಇನ್ನು ಮುಂದೆ ಗಾನಭಜನ ಕಾರ್ಯಕ್ರಮವನ್ನು

0: ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪಾಂಡಿತ್ಯ ತವನಿಧಿ ಎಂದು ಕರೆಸಿಕೊಂಡವರು, ಪರಂಪರೆಯ ಪ್ರತಿನಿಧಿ ಅಂತ ನಾವು ಅವರನ್ನ ಕರೀತೇವೆ, ಕನ್ನಡದ ಮಹಾನ್ ವಿದ್ವಾಂಸರು ಸೇಡಿಯಾಪು ಕೃಷ್ಣ ಭಟ್ಟರು. ತಥ್ಯ ದರ್ಶನ, ಕನ್ನಡ ವರ್ಣಗಳು ಕೃತಿಗಳು ಮೇರು ಸದೃಶ, ಕನ್ನಡ ವ್ಯಾಕರಣ ಛಂದಸ್ಸು ಭಾಷಾ ಮೀಮಾಂಸೆಗೆ ಅವರ ಕೊಡುಗೆ ಅಪಾರ. ಅವರ ನೆರಳಿನಲ್ಲಿ ಅರಳಿದವರು ಅನೇಕರು. ಅವರ ದೇಶ ನಾಮಗಳು, ವಿಚಾರ ಪ್ರಪಂಚ, ಛಂದೋಗತಿ ಇವೆಲ್ಲ ನಮಗೆ ಆಕರ ಗ್ರಂಥಗಳು. ಈ ಸಂದರ್ಶನ ನಡೆದಾಗ ಸೇಡಿಯಾಪು ಕೃಷ್ಣ ಭಟ್ಟರಿಗೆ 89 ವರ್ಷ. ಅವರು ಹುಟ್ಟಿದ್ದು ಜೂನ್ 8, 1902. ಅವರು ಅಗಲಿದ್ದು ಕೂಡ ಜೂನ್ 8, 1996. ಅವರ ಸಾಹಿತ್ಯ ಲೋಕದ ಆರಂಭದ ದಿನಗಳ ಮೆಲುಕು.
2: ನನ್ನ ತಂದೆಯವರು ಕವಿಗಳಾಗಿದ್ದರು, ನನ್ನ ಅಣ್ಣ ಕವಿತೆ ಮಾಡ್ತಾ ಇದ್ದ, ಅವರ ಜೊತೆ ಹಾಗೆ ನಾನು ಸಹ ಶುರು ಮಾಡಿದೆ. ನನ್ನ ತಂದೆಯವರೇ ಮಾಡಿದ ಒಂದು ಪದ್ಯ ಒಂದು ತುಂಡನ್ನು ಹೇಳ್ತಾರೆ. ಸ್ವಾಮಿ ಸರ್ವೇಶ್ವರ ಸದಾನಂದ ನಿರ್ಮಲ ಮಹಾಮಹಿಮ ರೂಪ ಸಕಲಾಧಾರ ಸರ್ವಜ್ಞ ಪ್ರೇಮಾಮೃತಾಬ್ಧಿ ಶರಣಾಗತ ಜನೋದ್ಧರಣ ಮರೆ ಹೊಕ್ಕೆ ನಿನ್ನ ಪದವ. ಮತ್ತು ನಮ್ಮ ತಾಯಿ ಸಹ ಹಾಡ್ತಾ ಇದ್ದರು. ನನಗಿಂತ ನನ್ನ ಅಣ್ಣ 3 ವರ್ಷಕ್ಕೆ ಹಿರಿಯ. ಅವರಿಗೆ 12 ವರ್ಷ ಆಗುವಾಗ ಕವಿತೆ ಮಾಡಲಿಕ್ಕೆ ಶುರು ಮಾಡಿದ ನನ್ನ ಅಣ್ಣ. ನಾನು 9, 10 ವರ್ಷದಲ್ಲಿ ಶುರು ಮಾಡಿದೆ. ಈಗ ನೋಡಿ, ಆ ಸಮಯದಲ್ಲಿ ಈ ಯಕ್ಷಗಾನದ ಪದಗಳನ್ನೆಲ್ಲ ಪದ್ಯಗಳನ್ನೆಲ್ಲ ನಾನು ಕೇಳ್ತಾ ಇದ್ದೆ, ಓದ್ತಾ ಇದ್ದೆ. ಶುರು ಮಾಡಿದ್ದಂಥದ್ರಲ್ಲಿ ಹಾಡುಗಳನ್ನು, ತಾಯೇ ನಂಬಿದೆ ತವ ಪಾದವ ಅಂತ ಒಂದು ಹಿಂಗೆ ಬದ್ದು ಬರೆದೆ. ಆಮೇಲೆ ಪೂಜಿಪೆನು ಹೂಗಳಿಂದ ಮೂಜಗದೊಡೆಯಳೇ, ಹೀಗೆ ಶುರು ಇನ್ನೊಂದು ಬದ್ದೆ ಬರೆದೆ. ಇದು ಹೀಗೆ ಬರಿತಾ ಬರಿತಾ ಹೋದೆ. ಜನರಿಗೆಲ್ಲ ಗೊತ್ತಾದದ್ದು ನಾನು ಶಾಲೆಯಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಕೆಲವರೆಲ್ಲ ಇದು ನೀನು ಬರೆದದ್ದಲ್ಲ, ಯಾರೋ ಬರೆದುಕೊಟ್ಟದ್ದು ಅಂತ ಹೇಳಿದರು. ನಂಬಿಕೆ ಬರಲಿಲ್ಲ ಅವರಿಗೆ. ಆದರೆ ಮತ್ತೊಂದು ದಿವಸ ಕ್ಲಾಸ್ನಲ್ಲಿ ಕೂತ್ಕೊಂಡು ಒಬ್ಬರು ಉಪಾಧ್ಯಾಯರು ನಿವೃತ್ತರಾದರು. ಅವರು ಇವತ್ತು ನಿವೃತ್ತರಾಗ್ತಾರೆ, ನೀನು ಅವನೇನಾದ್ರೂ ಭಾಷಣ ಮಾಡಬೇಕು, ಅದು ಇದೆ, ನಾನು ಪದ್ಯದವೇ ಬರೆದು ಓದ್ತೇನೆ ಅಂತ ಹೇಳಿದೆ. ಅಲ್ಲಿ ಅವರ ಸಮ್ಮುಖದಲ್ಲಿ ಕ್ಲಾಸ್ನಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಪದ್ಯ ಬರೆದು ಓದಿದೆ. ಆಗ ನಾನೇ ಬರೆದದ್ದು ಹೌದು ಅಂತ ಎಲ್ಲರಿಗೆ ಖಚಿತ ಆಯಿತು. ಅಡ್ಡವರೆಗೆ ನಂಬಲಿಲ್ಲ. ಜಯ ಕರ್ನಾಟಕ ಪತ್ರಿಕೆ ಬರ್ತಾ ಇತ್ತು ಅಲ್ಲಿ ನಮ್ಮ ಮನೆ ಹತ್ರ, ಒಬ್ಬರಿಗೆ ನಾನು ಅದನ್ನೆಲ್ಲ ಓದ್ತಾ ಇದ್ದೆ. ನೋಡು, ನಾನು ಒಂದು ಲೇಖನ ಬರೆದು ಕಳಿಸ್ತೇನೆ ಅಂತ ಬರೆದು ಕಳಿಸಿದೆ. 22ನೇ ಇಸ್ವಿಯಲ್ಲಿ ಬರೆದದ್ದು, 22ನೇ ನಾನು ಕಳಿಸಿ, ಬಹುಶಃ 23ರಲ್ಲಿ ಮುದ್ರಿತಾ ಇದ್ದೆ.
3: ಅದರ
2: ಕರ್ನಾಟಕ ಕವಿತಾ ಪ್ರಪಂಚ ಅಂತ ಆ ಲೇಖನಕ್ಕೆ ಹೆಸರು. ಅದಕ್ಕಿಂತ ಮೊದಲೇ ನಾನು ಕವಿ ಚರಿತ್ರೆ ಮೊದಲದ್ದನ್ನೆಲ್ಲ ತುಂಬ ಓದಿದ್ದೆ. ಆದ್ದರಿಂದ ನನಗೆ ಸಾಧಾರಣ ಇಡೀ ಕನ್ನಡ ಸಾಹಿತ್ಯದ ಆಮೂಲಾಗ್ರ ಪರಿಚಯ ಸಾಮಾನ್ಯವಾಗಿ ಇತ್ತು. ಅದೇ ವಿಷಯದಲ್ಲಿ ಈ ಕನ್ನಡ ಸಾಹಿತ್ಯ ಆಲೂರು ವೆಂಕಟರಾಯರು ಸಂಪಾದಕರಾಗಿದ್ದಿರಲ್ಲ, ಅವರದನ್ನು ಮುದ್ರಣ ಮಾಡಿಸಿದರು. ಆಗ 23ರೋ 24ನೇ ಇಸ್ವಿಯಲ್ಲಿಯೋನೋ ಈ ಕಾರ್ಕಳದಲ್ಲಿ ಕರ್ನಾಟಕ ಈ ಅಸಹಕಾರ ಚಳವಳಿಯ ಸಮಯ ನೋಡಿ, ಅಲ್ಲಿ ಒಂದು ಪರಿಷತ್ತಾಯಿತು, ಸಮ್ಮೇಳನ ಆಯಿತು. ಆ ಸಮ್ಮೇಳನಕ್ಕೆ ನಾನು ಹೋಗಿದ್ದೆ. ನಾನು ಸ್ವಲ್ಪ ಈ ಗಾಂಧಿಯವರ ಅನುಯಾಯಿತು ಮಾಡಿಕೊಂಡು ಖಾದಿ ಹೊತ್ತುಕೊಂಡು ಮಾರಾಟ ಮಾಡಿಕೊಂಡು ಹೀಗೆಲ್ಲ ಮಾಡಿಕೊಂಡಿದ್ದೆ. ಆ ಸಮಯದಲ್ಲಿ ನಾನು ಕ್ಲಾಸ್ ಶಾಲೆಲ್ಲ ಬಿಟ್ಟು ಕೆಲವು ವರ್ಷ ಆಗಿತ್ತು, ಅಸಹಕಾರ ಚಳವಳಿ ಸಮಯದಲ್ಲಿ ಬಿಟ್ಟುಬಿಟ್ಟದ್ದು. ನಾನು ಅಲ್ಲಿಗೆ ನಾನು ಹೋಗಿದ್ದೆ. ಧುರೀಣರು ಓದ್ಕೊಂಡು ಮಾತಾಡ್ತಾ ಇದ್ರು. ಈಗ ನೋಡಿದೆ ನಾನು, ಈಗ ನೋಡುವಾಗ ಆಲೂರು ವೆಂಕಟರಾಯರು ಅವರವರ ಲೇಖನಗಳನ್ನೆಲ್ಲ ನೋಡಿ ಯಾವ ಥರದ ಮನುಷ್ಯ ಅಂತ ನನ್ನ ಮನಸ್ಸಲ್ಲಿ ಒಂದು ಕಲ್ಪನೆ ಇತ್ತು. ಬಹುಶಃ ಇವರೇ ಆಲೂರು ವೆಂಕಟರಾಯರು ಆಗಿರಬಹುದು ಅಂತ ನಾನು ಆಲೋಚನೆ ಸುಮ್ಮನೆ ನನ್ನ ಮನಸ್ಸಿಗೆ ಬಂತ. ಹಾಗೆ ಅವರು ಸ್ವಲ್ಪ ಹೊತ್ತಿನಲ್ಲಿ ಅವರು ಹೊರಗೆ ಬಂದರು. ಅಲ್ಲಿಂದ ನಾನು ಸುಮ್ಮನೆ ಹೊರಗೆ ಅಂಗಳದಲ್ಲಿ ನಿಂತಿದ್ದೆ. ಹೀಗೆ ನಾನು ಅವರು ನೋಡಿ ಏನೋ ಯಾರೋ ದೊಡ್ಡ ಮನುಷ್ಯರು ಅಂತ ಈಗ ಹಲ್ಲು ಕಿಡಿದು ಅನ್ನಕ್ಕೆ. ಆಗ ಅವರೇ ಹೇಳಿದರು, ನಾನು ಆಲೂರು ವೆಂಕಟರಾವ್, ನಾನು ಸೇಡಿಯಾಪ್ ಕೃಷ್ಣ ಭಟ್ಟ ಅಂತ ಹೇಳಿದೆ. ಅಷ್ಟು ಹೇಳಿದ ಕೂಡಲೇ ನನ್ನ ಹಿಡಿದು ಅಪ್ಪಿಕೊಂಡ್ರು. ನೀವು ಇಷ್ಟು ಚಿಕ್ಕವರು ಅಂತ ನನಗೆ ಗೊತ್ತಿರಲಿಲ್ಲ. ಅಭಿಮಾನ ಉಕ್ಕಿ ಹೋಯ್ತು ಅಂತ ಹೇಳಿದ್ರು ಒಪ್ಪಿಕೊಂಡ್ರು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ಸೇಣಿಯಾಪು ಕೃಷ್ಣ ಭಟ್ಟ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಾಥಮಿಕ, ದ್ವಿತೀಯ ಹಾಗೂ ತೃತೀಯ ಹಂತದ ಆರೋಗ್ಯ ಸೇವೆಗಳನ್ನು ವಿಸ್ತರಿಸುವ ಮೂಲಕ ದೇಶದ ಆರೋಗ್ಯ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಗಣನೀಯವಾಗಿ ಬಲಪಡಿಸಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಜಗತ್ತು ಅತ್ಯಂತ ಕೆಟ್ಟ ಇಂಧನ ಬಿಕ್ಕಟ್ಟನ್ನು ಎದುರಿಸಿದಾಗಲೂ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ಪರಿಣಾಮಕಾರಿಯಾಗಿ ರಕ್ಷಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತ್ರಿಭಾಷಾ ನೀತಿಗೆ ಸಂಬಂಧಿಸಿದಂತೆ ಮಾರ್ಗಸೂಚಿ ಪ್ರಕಟಿಸಿದೆ. ಪ್ರಸ್ತುತ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೊಸ ಭಾಷಾ ಸೂತ್ರ ಅನ್ವಯವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಬಗ್ಗೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ರಾಜ್ಯ ಸರ್ಕಾರ 8ರಿಂದ 10 ಆಕ್ಷೇಪಣೆಗಳನ್ನು ಸಲ್ಲಿಸಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಚಾಮರಾಜನಗರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಆವರಣದಲ್ಲಿ ಇಂದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಕೇಂದ್ರ ಗ್ರಂಥಾಲಯವನ್ನು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಉದ್ಘಾಟಿಸಿದರು. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.54 ರೂಪಾಯಿಗಳಷ್ಟಾಗಿದೆ. ಹ್ಯೂಸ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ನಾಕೌಟ್ ಹಂತದ 32ರ ಸುತ್ತಿನ ಪಂದ್ಯದಲ್ಲಿ ಬ್ರೆಜಿಲ್ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಭೇಟಿ ನೀಡಿ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
6: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಗಾನ ಭಜನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸಮಯ 7:05:05. ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ, ಇಂಪಾದ ಹಾಡುಗಳನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ, ಜೊತೆಗೆ ಬರಿಗಾಲಿನ ನಡಿಗೆಯ ಕುರಿತಂತೆ ನಾವು ಮಾತಾಡ್ತಿದ್ದೀವಿ. ಅಂದರೆ ಈ ಬರಿಗಾಲಿನ ನಡಿಗೆ ಅನ್ನೋ

ಅಂಥದ್ದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ನಾವೆಲ್ಲರೂ ತುಂಬ ಬ್ಯುಸಿ ಆಗಿರ್ತೀವಿ, ಬರಿಗಾಲಿನಲ್ಲಿ ನಡೆಯುವಷ್ಟು ಸಮಯ ನಮ್ಮ ಬಳಿ ಇರೋದಿಲ್ಲ. ಹಾಗಾದರೆ ಬ್ಯುಸಿ ಜೀವನ ಶೈಲಿಯ ನಡುವೆಯೂ ಕೂಡ ಬರಿಗಾಲಿನ ನಡಿಗೆಯನ್ನು ನಮ್ಮ ದಿನಚರಿಯ ಭಾಗವನ್ನಾಗಿಸ್ಕೊಳ್ಳೋದು ಹೇಗೆ ಅಂತ ನಾವು ನೋಡೋದಾದರೆ, ಉದಾಹರಣೆಗೆ ಆಫೀಸ್ನಲ್ಲೋ ಅಥವಾ ಮನೆಯಲ್ಲೋ ಮೊಬೈಲ್ನಲ್ಲಿ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಚಪ್ಪಲಿಯನ್ನು ಬಿಟ್ಟು ಬರಿಗಾಲಿನಲ್ಲಿ ಓಡಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ವಾರಾಂತ್ಯದಲ್ಲಿ ಪಾರ್ಕ್ ಅಥವಾ ಪ್ರಕೃತಿ ಮಡಿಲಿಗೆ ಹೋದಂಥ ಸಂದರ್ಭದಲ್ಲಿ ಕನಿಷ್ಠ 20 ನಿಮಿಷ ಶೂಗಳನ್ನು ಬಿಟ್ಟು ಮಣ್ಣಿನ ಹಾದಿಯಲ್ಲಿ ಹೆಜ್ಜೆ ಹಾಕಬೇಕಾಗುತ್ತೆ. ಹಾಗೆ ನಮ್ಮ ಮನೆಯ ಗಾರ್ಡನ್ ಅಥವಾ ಕುಂಡಗಳಿಗೆ ನೀರು ಹಾಕುವಂಥ ಸಂದರ್ಭದಲ್ಲಿ ಬರಿಗಾಲಿನಲ್ಲೇ ನಿಂತು ಆ ಕೆಲಸವನ್ನು ಮಾಡೋಣ. ಇನ್ನು ಕಚೇರಿಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕನಿಷ್ಠ ಕೆಲವು ಗಂಟೆಗಳ ಕಾಲ ಶೂಗಳಿಂದ ಪಾದಗಳನ್ನು ಮುಕ್ತಗೊಳಿಸಿ ಕೆಳಗೆ ಇಟ್ಟು ಕೆಲಸ ಮಾಡೋಣ. ಆ ಮೂಲಕ ಬರಿಗಾಲಿನ ನಡಿಗೆಯ ಅಭ್ಯಾಸ ನಮ್ಮಿಂದ ಸಾಧ್ಯವಾಗುತ್ತೆ.

ಉದಿತ್ ನಾರಾಯಣ್ ಅವರು ಹಾಡಿದ ಚಿಗುರಿದ ಕನಸು ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ವಿ ಮನೋಹರ್ ಅವರ ರಚನೆ ಮತ್ತು ಸಂಗೀತ ಈ ಹಾಡಿಗಿತ್ತು. ಏಳು ಗಂಟೆ 11:32 ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಬರಿಗಾಲಿನ ನಡಿಗೆಯ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ಜಗತ್ತಿನಾದ್ಯಂತ ಬರಿಗಾಲಿನ ಚಳವಳಿ ಒಂದು ದೊಡ್ಡ ಅಭಿಯಾನವಾಗಿ ಬೆಳೀತಾ ಇದೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಯುವಕರು ಮತ್ತು ಬುದ್ಧಿಜೀವಿಗಳು ವಾರದಲ್ಲಿ ಒಂದು ದಿನವನ್ನು ಶೂ ಮುಕ್ತ ದಿನ, ಶೂ ಫ್ರೀ ಡೇ ಅಂತ ಆಚರಿಸ್ತಾರೆ. ಕಚೇರಿಗಳಲ್ಲಿ ಬರಿಗಾಲಿನ ಪ್ರೆಸೆಂಟೇಷನ್ ಇರುತ್ತೆ. ಶಾಲೆಗಳಲ್ಲಿ ಮಕ್ಕಳಿಗೆ ಕನಿಷ್ಠ 1 ಗಂಟೆ ತೋಟದಲ್ಲಿ ಬರಿಗಾಲಿನಲ್ಲಿ ಆಟವಾಡೋದಕ್ಕೆ ಬಿಡುವಂತಹ ಹೊಸ ನಿಯಮಗಳನ್ನು ಕೂಡ ಜಾರಿಗೆ ತರಲಾಗ್ತಾ ಇದೆ. ಇದು ಮಕ್ಕಳಲ್ಲಿ ಒಂದು ರೀತಿಯ ಕಲಿಕಾ ಸಾಮರ್ಥ್ಯ ಜೊತೆಗೆ ಸೃಜನಶೀಲತೆಯನ್ನು ಹೆಚ್ಚಿಸ್ತಾ ಇದೆ ಅಂತ ಪ್ರಾಯೋಗಿಕವಾಗಿ ಸಾಬೀತಾಗಿದೆ ಕೂಡ. ಇನ್ನು ಜರ್ಮನಿ, ಆಸ್ಟ್ರಿಯಾ, ದಕ್ಷಿಣ ಕೊರಿಯಾದಂತಹ ದೇಶಗಳಲ್ಲಿ ಬ್ಯಾರ್ ಫುಟ್ ಪಾರ್ಕ್ಗಳನ್ನು ನಿರ್ಮಿಸಲಾಗಿದೆ. ಇವುಗಳು ಅತ್ಯಂತ ಜನಪ್ರಿಯ ಪ್ರವಾಸಿ ಜೊತೆಗೆ ಆರೋಗ್ಯ ಕೇಂದ್ರಗಳಾಗಿ ರೂಪುಗೊಂಡಿವೆ. ಇಂಥ ಪಾರ್ಕ್ಗಳಲ್ಲಿ ಸಾರ್ವಜನಿಕರು ಶೂ ಚಪ್ಪಲಿಗಳನ್ನು ಕೌಂಟರ್ನಲ್ಲೇ ಇಟ್ಟು ಕೇವಲ ಬರಿಗಾಲಿನಲ್ಲಿ ನಡೆಯುವ ಉದ್ದೇಶದಿಂದ ವಿಶೇಷ ಹಾದಿಗಳನ್ನು ಕೂಡ ನಿರ್ಮಿಸಲಾಗುತ್ತೆ. ಈ ಹಾದಿಗಳಲ್ಲಿ ಏನೇನಿರುತ್ತೆ ಅಂದರೆ ಒದ್ದೆ ಮಣ್ಣಿರುತ್ತೆ, ನದಿಯ ಮರಳಿರುತ್ತೆ, ಮರದ ತೊಗಟೆಗಳಿರುತ್ತೆ, ಒಣ ಎಲೆಗಳಿರ್ತವೆ, ತಣ್ಣೀರಿನ ತೊಟ್ಟಿಗಳಿರ್ತವೆ. ಇವೆಲ್ಲವುಗಳನ್ನು ಹಂತ ಹಂತವಾಗಿ ಜೋಡಿಸಿರಲಾಗುತ್ತೆ. ಇದರ ಮೂಲಕ ಜನರಿಗೆ ಇಡೀ ಪಾದದ ಸಂಪೂರ್ಣ ಅಕ್ಯುಪ್ರೆಷರ್ ಪ್ರಕೃತಿ ಚಿಕಿತ್ಸೆ ದೊರೆಯುತ್ತೆ.

ಉದಿತ್ ನಾರಾಯಣ್ ಶಮಿತಾ ಅವರು ಹಾಡಿದ ಕರಿಯ ಚಿತ್ರದ ಹಾಡು ಪ್ರಸಾರ ಆಯಿತು. ಕವಿರಾಜ್ ಅವರ ರಚನೆಗೆ ಗುರುಕಿರಣ್ ಅವರ ಸಂಗೀತವಿತ್ತು. ಬರಿಗಾಲಿನ ನಡಿಗೆಯಿಂದ ಉಂಟಾಗುವ ಪ್ರಯೋಜನಗಳೇನು ಅನ್ನುವಂಥ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ. ಹೌದು, ಆಧುನಿಕತೆಯ ಹೆಸರಿನಲ್ಲಿ ನಾವು ಧರಿಸುವ ಐಷಾರಾಮಿ ಶೂಗಳು ನಮ್ಮ ಪಾದಗಳಿಗೆ ರಕ್ಷಣೆಯನ್ನು ನೀಡ್ತವೆ ನಿಜ, ಆದರೆ ಅವು ಪ್ರಕೃತಿಯು ನಮಗೆ ಉಚಿತವಾಗಿ ನೀಡುವ ಆರೋಗ್ಯದ ಅಮೃತವನ್ನು ತಡಿತಾ ಇವೆ. ಆರೋಗ್ಯಕರ ಹೃದಯ, ಚುರುಕಾದ ಮೆದುಳು, ನೆಮ್ಮದಿಯ ನಿದ್ರೆ ಮತ್ತು ಒತ್ತಡ ಮುಕ್ತ ಜೀವನ ನಮ್ದಾಗಬೇಕು ಅಂದರೆ ಏನು ಮಾಡಬೇಕು? ದಿನದಲ್ಲಿ ಕನಿಷ್ಠ ಕೆಲವು ನಿಮಿಷಗಳ ಕಾಲವಾದರೂ ಪ್ರಕೃತಿಯ ಮಡಿಲಿಗೆ ನಾವು ಮರಳಲೇಬೇಕು. ಹೀಗಾಗಿ ನಮ್ಮ ಚಪ್ಪಲಿಗಳನ್ನೆಲ್ಲ ಬದಿಗಿಟ್ಟು ಮಣ್ಣಿನ ತಂಪನ್ನು ಆಸ್ವಾದಿಸಿ ಪ್ರಕೃತಿಯ ಉಚಿತ ಚಿಕಿತ್ಸೆಯ ಲಾಭವನ್ನು ಪಡೆದು ನೂರ್ಕಾಲ ಸುಖವಾಗಿ ಬಾಳೋಣ. ಏನಂತೀರಾ?

0: ತುಂಟಾಟ ಚಿತ್ರದ ಹಾಡು ಪ್ರಸಾರ ಆಯಿತು. ಉದಿತ್ ನಾರಾಯಣ್ ಮತ್ತು ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಗಳಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದ ಈ ಹಾಡಿಗೆ ಗುರುಕಿರಣ್ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ 102.9 FM. ಈಗ ಕೇಳೋಣ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ. ಕಗ್ಗದ ಸಿರಿ

ದಿನ ಮೂಗು ಮುರಿಯುವುದು ದಿಟ, ವೃಂದಾರಕರು ಮತ್ಸರಿಸರೆ ಗರ್ವಿತರ. ಎಂದು ನಿನಗೊಂದು ದಿನ ಮೂಗು ಮುರಿಯುವುದು ದಿಟ, ವೃಂದಾರಕರು ಮತ್ಸರಿಸರೆ ಗರ್ವಿತರ. ಸಂದರ್ಭಗಳನದಕ್ಕೆ ಜೋಡಿಪನು ವಿಧಿರಾಯ ಅಂದಿಕೊಳ್ಳನೆ ನಿನ್ನ ಮಂಕುತಿಮ್ಮ. ಸಂದರ್ಭಗಳನದಕ್ಕೆ ಜೋಡಿಪನು ವಿಧಿರಾಯ ಅಂದಿಕೊಳ್ಳನೆ ನಿನ್ನ ಮಂಕುತಿಮ್ಮ.

ದೊಡ್ಡ ದೊಡ್ಡ ಮನುಷ್ಯರು ಕೀರ್ತಿ ಪ್ರಸಿದ್ಧಿಗಳಿಂದ ಮೆರೆದಾಡುವ ಜನರು ನಮ್ಮನ್ನು ಬಿಟ್ಟರಿಲ್ಲ ಎಂಬ ಅಹಂಭಾವದಿಂದ ವರ್ತಿಸುತ್ತಾರೆ. ತಮ್ಮೆದುರು ಇತರರು ತಲೆಯೆತ್ತದಂತೆ ನೋಡಿಕೊಳ್ಳುತ್ತಾರೆ. ಇತರರಿಗೆ ತಮಗಿಂತ ಜಾಸ್ತಿ ಅಧಿಕಾರ ಸಿಗದಂತೆ ಮಾಡುತ್ತಾರೆ. ಹೆಚ್ಚಿನ ಜನ ಆಸ್ತಿಯ ಲಾಭ ತಮಗೇ ಬರಬೇಕೆಂದು ಪ್ರಯತ್ನಿಸುತ್ತಾರೆ. ಯಾರೂ ಉಸಿರೆತ್ತಬಾರದು ಎಂಬಂತೆ ಗರ್ವಿತರಾಗಿ ಮೆರೆಯುತ್ತಾರೆ. ಲೋಕದಲ್ಲಿ ಈ ರೀತಿಯ ಅನೇಕ ಮದಾಂಧ ಜನರು ದರ್ಪ ದಂಭ ದಬ್ಬಾಳಿಕೆಗಳಿಂದ ನಡೆಯುತ್ತಾರೆ. ಆದರೆ ಇದು ಎಷ್ಟು ದಿನ ನಡೆಯಲು ಸಖ್ಯ? ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಎಂಬಂತೆ ಯಾವ ಚಿಗುರಲೇ ಆದರೂ ಹಣ್ಣೆಲೆಯಾಗಿ ಉದರಲೇಬೇಕು ಎಂಬಂತೆ ಒಂದಲ್ಲ ಒಂದು ದಿನ ಗರ್ವಭಂಗ ದರ್ಪನಾಶ ಆಗುವುದು ಖಂಡಿತ. ಏರಿದವನು ಇಳಿಯಲೇಬೇಕು. ಚಕ್ರ ಉರುಳುವಾಗ ಮೇಲ್ಭಾಗ ಬಂದದ್ದು ಕೆಳಭಾಗಕ್ಕೆ ಬರಲೇಬೇಕು. ಇದು ಅನಿವಾರ್ಯ. ಇದನ್ನು ಅರ್ಥ ಮಾಡಿಕೊಳ್ಳದೆ ಮೆರೆದಾಡುವನು ಕುಣಿದಾಡುವವನು ನಿಜವಾಗಿ ಸತ್ಯವಂತ ಪ್ರಾಮಾಣಿಕ ಸಾತ್ವಿಕ ವ್ಯಕ್ತಿ ಅಲ್ಲ. ಇಂಥ ಗರ್ವಾಂಧಕಾರರು ನಮ್ಮಲ್ಲಿ ಅಷ್ಟೇ ಅಲ್ಲ, ದೇವಲೋಕದಲ್ಲೂ ಇದ್ದರು. ಇಂದ್ರನ ಗರ್ವಭಂಗದ ಕತೆ, ಗರುಡನ ಗರ್ವಭಂಗದ ಕತೆ ಪ್ರಸಂಗಗಳು ಬೇಕಾದಷ್ಟಿವೆ. ದೇವತೆಗಳು ಭೂಲೋಕದಲ್ಲಾಗಲಿ ದೇವಲೋಕದಲ್ಲಾಗಲಿ ಅಹಂಕಾರಿಗಳನ್ನು ಸಹಿಸುವುದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ವಿಧಿರಾಯ ಗರ್ವಿಷ್ಠರನ್ನು ಬಲಿ ಹಾಕಲು ನಾನಾ ಸನ್ನಿವೇಶಗಳನ್ನು ಸೃಷ್ಟಿಸುತ್ತಾನೆ. ಯಾರಿಂದಲೂ ಮರಣ ಬಾರದೆಂದು ವರ ಕೇಳಿದವರು, ನೊರೆಯಿಂದ ಪ್ರಾಣ ಬಿಟ್ಟವರು ನಮ್ಮಲ್ಲಿ ಪುರಾಣಗಳಲ್ಲಿ ಇದ್ದಾರೆ. ಒಳಗೆ ಹೊರಗೆ ಹಗಲು ರಾತ್ರಿ ದೇವ ಮಾನವ ಪ್ರಾಣಿ ಪಕ್ಷಿ ಯಾರಿಂದಲೂ ಸಾವು ಬರಬಾರದು ಎಂದು ವರಬೇಡಿದವರು, ಮುಸ್ಸಂಜೆಯಲ್ಲಿ ಹೊಸ್ತಿಲಲ್ಲಿ ಕಂಬದಿಂದ ಬಂದ ನರಸಿಂಹನಿಂದ ಹತನಾದ ಹಿರಣ್ಯಕಶಿಪು ನಮ್ಮಲ್ಲಿ ಇದ್ದಾನೆ. ಕಥೆ ಎಲ್ಲರಿಗೂ ಗೊತ್ತು. ಹಿಟ್ಲರ್ನ ಜಂಬ ಅಹಂ ಲೋಕಕಂಟಕವಾಗಿ ಲೋಕನಾಶಕ್ಕೆ ಕಾರಣವಾಗಿದ್ದು ಎಲ್ಲರಿಗೂ ತಿಳಿದದ್ದೇ. ಆದ್ದರಿಂದ ಗರ್ವ ಎಂದಿಗೂ ಯಾರಿಗೂ ಸಲ್ಲದ ಭಾವ, ಸಲ್ಲದ ಆದರ್ಶ. ಇಲ್ಲದಿದ್ದರೆ ವಿಧಿ ಅಂಥ ಸರ್ವಭಕ್ಷಕರನ್ನು, ಸರ್ವಭಕ್ಷಕರಿಗೆ ಪ್ರತಿಯಾಗಿ ಮಹಾಭಕ್ಷಕನಾಗಿ ಅಂಥವರನ್ನೆಲ್ಲ ನುಂಗುತ್ತಾನೆ ಎನ್ನುತ್ತಾರೆ ಡಿ ವಿ ಜಿ.

ಭಂಗವನಾಗಿಸಿದನು ಗರುಡಂಗೆ ಹರಿ, ಮುರಿಯಿಸಿದನಂತೆ ಫಲು ಗುಣನ ಹೆಮ್ಮೆಯನು. ಗರುವ ಭಂಗವನಾಗಿಸಿದನು ಗರುಡಂಗೆ ಹರಿ, ಮುರಿಯಿಸಿದನಂತೆ ಫಲು ಗುಣನ ಹೆಮ್ಮೆಯನು. ಕರುಭು ವಿಧಿ ಸೈರಿಸನು ದರ್ಪವನ ದಾರುಳಂ ಶಿರವ ಬಾಗಿಹುದೆ ಸರಿ ಮಂಕುತಿಮ್ಮ. ಕರುಭು ವಿಧಿ ಸೈರಿಸನು ದರ್ಪವನ ದಾರುಳಂ ಶಿರವ ಬಾಗಿಹುದೆ ಸರಿ ಮಂಕುತಿಮ್ಮ.

ಮಂಕುತಿಮ್ಮನ ಕಗ್ಗಕ್ಕೆ ಹತ್ತಾರು ವೈಶಿಷ್ಟ್ಯಗಳಿವೆ. ಅವುಗಳ ಪೈಕಿ ಒಂದೆಂದರೆ ದೃಷ್ಟಾಂತಗಳ ಮೂಲಕ ತತ್ವವನ್ನು ಸತ್ಯವನ್ನು ಮನದಟ್ಟು ಮಾಡಿಸುವ ರೀತಿ. ನೀತಿಯನ್ನು ಕಥೆಗಳ ಮೂಲಕ ತಿಳಿಸುವ ಪಂಚತಂತ್ರ ಎಲ್ಲರಿಗೂ ತಿಳಿದದ್ದೇ. ನಮ್ಮ ಪುರಾಣ ಕಾವ್ಯಗಳಲ್ಲಿ ದೃಷ್ಟಾಂತ ಕಥೆಗಳು ಅನಂತವಾಗಿವೆ. ಮಕ್ಕಳಿಗೆ ಸಾಮಾನ್ಯರಿಗೆ ಕಥೆಗಳ ಮೂಲಕ ನೀತಿ ಬೋಧೆ ಮಾಡುವುದು ಇಂದಿಗೂ ಶಿಕ್ಷಣದಲ್ಲಿ ಶ್ರೇಷ್ಠ.

0: ವಿಧಾನವಾಗಿದೆ. ಕಗ್ಗದಲ್ಲಿ ರಾಮಾಯಣ, ಭಾರತ, ಭಾಗವತ, ಸಂಸ್ಕೃತ ಕಾವ್ಯಗಳ, ವಿದೇಶಿ ಕಾವ್ಯನಾಟಕಗಳ ಗ್ರಂಥಗಳಿಂದ ಅನೇಕ ದೃಷ್ಟಾಂತಗಳನ್ನು ಡಿ ವಿ ಜಿ ಅವರು ನೀಡಿದ್ದಾರೆ. ಗರ್ವದಿಂದ ಮೆರೆಯುವವರು ಅಲ್ಪಕಾಲ ವಿಜೃಂಭಿಸಬಹುದಷ್ಟೇ, ಶಾಶ್ವತವಾಗಿ ಗರ್ವಶಾಲಿಗಳಾಗಿ ಬಾಳಿದವರು ಯಾರೂ ಇಲ್ಲ. ಆದ್ದರಿಂದ ವಿನಯವಂತರಾಗಿ ಸತ್ಯಕ್ಕೆ ಧರ್ಮಕ್ಕೆ ತಗ್ಗಿಬಗ್ಗಿ ನಡೆಯುವುದು ಮುಖ್ಯ, ಅದೇ ಸರಿದಾರಿ ಎನ್ನುತ್ತಾರೆ ಡಿ ವಿ ಜಿ. ಸಾಮಾನ್ಯರೇ ಆಗಲಿ ಅಸಾಮಾನ್ಯರೇ ಆಗಲಿ, ಅಹಂಕಾರಿಗಳಿಗೆ ಗರ್ವಭಂಗ ತಪ್ಪಿದ್ದಲ್ಲ. ಗರುಡ ವಿಷ್ಣುವಿನ ವಾಹನ, ಪಕ್ಷಿರಾಜ, ಭಗವಂತನ ಸೇವೆ ಮಾಡುತ್ತಾ ಸದಾ ಅವನ ಸನ್ನಿಧಿಯಲ್ಲಿರುವ ಸೌಭಾಗ್ಯ ಅವನದು. ಅವನು ತಾಯಿದಾಸ್ಯ ಬಿಡಿಸಲು ದೇವಲೋಕದ ಅಮೃತ ತರಲು ಹೋಗಿ ಇಂದ್ರನನ್ನು ಸೋಲಿಸಿದ. ನನ್ನ ಸಮಾನರಾರು ಇಲ್ಲ ಎಂದು ಹೆಮ್ಮೆಪಟ್ಟ. ಆಗ ಇಂದ್ರನು ವಿಷ್ಣುವನ್ನು ಮೊರೆಹೊಕ್ಕಾಗ ತನ್ನ ಭಕ್ತ ಹೀಗೆ ಗರ್ವಿತನಾದ ಎಂದು ತಿಳಿದು ವಿಷ್ಣು ಬೆರಳ ಅಡಿಯಲ್ಲಿ ಗರುಡನನ್ನು ಸಿಕ್ಕಿಸಿಕೊಂಡು ಅವನ ಗರ್ವನಾಶ ಮಾಡಿದ. ಆಗ ಗರುಡ ಪಶ್ಚಾತ್ತಾಪದಿಂದ ಶರಣಾದ. ಅಂದಿನಿಂದ ವಿಷ್ಣು ವಾಹನವಾದ. ಆದ್ದರಿಂದ ಗರುಡನ ಗರ್ವಭಂಗದಿಂದ ಪಾಠ ಕಲಿಯಲು ಈ ದೃಷ್ಟಾಂತವನ್ನು ಡಿ ವಿ ಜಿಯವರು ಹೇಳುತ್ತಾರೆ. ಇದು ಪುರಾಣದ ಪ್ರಸಂಗವಾದರೆ ಭಾರತದಿಂದ ಮತ್ತೊಂದು ದೃಷ್ಟಾಂತವನ್ನು ಡಿ ವಿ ಜಿ ಹೇಳುತ್ತಾರೆ. ಅರ್ಜುನ ಭಾರತ ಯುದ್ಧದಲ್ಲಿ ಗೆದ್ದು ವಿಜಯಿಯಾಗಿ ಬೀಗುತ್ತಿದ್ದಾಗ ಬೆಟ್ಟದ ಮೇಲೆ ಕುಳಿತಿದ್ದ 11 ಕೇಳಿತಂತೆ, ಮಹಾಭಾರತ ಯುದ್ಧವಾಗುತ್ತೆ, ಅರ್ಜುನನೆಂಬ ಲೌಕಿಕ ವೀರ ಸಹಸ್ರಾರು ಯೋಧರನ್ನು ಕೊಂಡು ರಕ್ತಪ್ತ ಹೊಳೆಯನ್ನೇ ಹರಿಸುತ್ತಾನೆ ಎಂದು ನಾನು ಕಾದಿದ್ದೇನೆ ಎಂದಾಗ, ಆ ಹೊಳೆಯಲ್ಲಿ ತೇಲಿ ಬರುವ ಹೆಣರಾಶಿಗಳನ್ನು ತಿನ್ನಲು ನನಗೆ ಸದಾ ಕುತೂಹಲದಿಂದ ನನ್ನ ಮನಸ್ಸಿದೆ ಎಂದಾಗ, ಯುದ್ಧವಾಯ್ತಲ್ಲ, ರಕ್ತದ ಹೊಳೆ ಹರಿಯತಲ್ಲ, ಅಕ್ಷೋಹಿಣಿ ಸೈನ್ಯಗಳು ನಾಶವಾಯಿತಲ್ಲ ಅಂದಾಗ ಕೃಷ್ಣನಿಗೆ ಹದ್ದು ಹೇಳಿತಂತೆ, ನನ್ನ ಕಾಲ ಬಳಿ ಸಣ್ಣದೊಂದು ರಕ್ತದ ಧಾರೆ ಒಂದು ಸಲ ಹರಿಯಿತು, ಅದೇನಾ ಮಹಾಭಾರತದ ಯುದ್ಧ, ಅದೇನಾ ಅರ್ಜುನ ಮಾಡಿದ ಸಾಹಸದ ಫಲವಾಗಿ ಹರಿದ ರಕ್ತದ ಹೊಳೆ ಅಂತ ಕೇಳಿದಾಗ ಅರ್ಜುನ ತಣ್ಣಗಾದನಂತೆ. ಆದ್ದರಿಂದ ಗರ್ವ ಯಾರಿಗೂ ಎಂದಿಗೂ ಸಲ್ಲದು ಎನ್ನುತ್ತಾರೆ ಡಿ ವಿ ಜಿ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಪರಂಪರೆಯನ್ನು ಪಸರಿಸುವ
3: ಐತಿಹಾಸಿಕ ಸ್ಥಳಗಳ ಪರಿಚಯ
2: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
3: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
2: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
3: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
4: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:35 ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು, ನಂತರ ನಿಮ್ಮ ಮೆಚ್ಚಿನ ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುವುದು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು

0: ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ಇಂದು ಸಂಜೆ ನಡೆದ 2ನೇ ರಕ್ಷಣಾ ಹೂಡಿಕೆ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಏರ್ ಮಾರ್ಷಲ್ ತರುಣ್ ಚೌಧರಿ, ಲೆಫ್ಟಿನೆಂಟ್ ಜನರಲ್ ನೀರಜ್ ವರ್ಷ್ನಿ, ಲೆಫ್ಟಿನೆಂಟ್ ಜನರಲ್ ವಿಕಾಸ್ ರೋಹೆಲ್ಲಾ, ಲೆಫ್ಟಿನೆಂಟ್ ಜನರಲ್ ಹರ್ಬೀಂದರ್ ಸಿಂಗ್ ವಂದ್ರಾ ಮತ್ತು ಲೆಫ್ಟಿನೆಂಟ್ ಜನರಲ್ ಮೋಹಿಂದರ್ ಪಾಲ್ ಸಿಂಗ್ ಅವರಿಗೆ ಅತಿ ವಿಶಿಷ್ಟ ಸೇವಾ ಪದಕ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರು ಮತ್ತು ಸಶಸ್ತ ಪಡೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಶಸ್ತ ಪಡೆಗಳು, ಕೇಂದ್ರ ಸಶಸ್ತ ಪೊಲೀಸ್ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿಯ ಅಸಾಧಾರಣ ಶೌರ್ಯ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಉಪರಾಷ್ಟಪತಿ ಮತ್ತು ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ನವದೆಹಲಿಯ ಸಂಸತ್ ಭವನದಲ್ಲಿ ಇಂದು ನೂತನವಾಗಿ ಆಯ್ಕೆಯಾದ ಮತ್ತು ಮರು ಆಯ್ಕೆಯಾದ 8 ಮಂದಿ ರಾಜ್ಯಸಭಾ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸದಸ್ಯರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕರ್ನಾಟಕದಿಂದ ಬಿಜೆಪಿಯ ಎಂ ನಾಗರಾಜ, ಪಂಜಾಬ್ನಿಂದ ತರುಣ್ ಚುಕ್, ಗುಜರಾತ್ನಿಂದ ಮಾನ್ಸಿಂಗ್ ಮೆರಾಮನ್ ಪರ್ಪಾರ್ ಮತ್ತು ಜಿತೇಂದರ್ ಮೇಘಜಿ ಭಾಯ್ ಕಂಜಾರಿಯಾ, ರಾಜಸ್ಥಾನದಿಂದ ಡಾ ಅಲ್ಕಾ ಸಿಂಗ್, ಮಣಿಪುರದಿಂದ ಅಧಿಕಾರಿ ಮಾಯುಂ ಶಾರದಾದೇವಿ ಮತ್ತು ಮಹಾರಾಷ್ಟದಿಂದ ಎನ್ಸಿಪಿ ನಾಯಕ ರಾಜೇಂದ್ರ ಹೀರಾಲಾಲ್ ಜೈನ್ ಸೇರಿದ್ದಾರೆ. ಈ ವೇಳೆ ರಾಜ್ಯಸಭಾ ಉಪಸಭಾಪತಿ ಹರಿವಂಶ್, ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸದನದ ನಾಯಕ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಉಪಸ್ಥಿತರಿದ್ದರು. ತಮ್ಮ ಸೆಷಲ್ಸ್ ಭೇಟಿಯು ಭಾರತ ಸೆಷಲ್ಸ್ ಸ್ನೇಹವನ್ನು ಹೆಚ್ಚಿಸುವ ಮಹತ್ವದ ಫಲಿತಾಂಶಗಳಿಂದ ಕೂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಕಳೆದ 50 ವರ್ಷಗಳಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧವು ಆಳವಾದ ನಂಬಿಕೆ ಮತ್ತು ಹಂಚಿಕೆಯ ಪ್ರಗತಿಯಿಂದ ಗುರುತಿಸಲ್ಪಟ್ಟಿದೆ. ಮುಂದಿನ 50 ವರ್ಷಗಳು ನಾವೀನ್ಯತೆ, ಸುಸ್ಥಿರತೆ ಮತ್ತು ಹಂಚಿಕೆಯ ಬದ್ದತೆಯಿಂದ ವ್ಯಾಖ್ಯಾನಿಸಲ್ಪಡುತ್ತದೆ ಎಂದು ತಿಳಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಹರಿಯಾಣ ಮತ್ತು ರಾಜಸ್ಥಾನ ಸರ್ಕಾರಗಳು ನವದೆಹಲಿಯಲ್ಲಿ ಇಂದು ಯಮುನಾ ಜಲ ಯೋಜನೆಯ ನಿರ್ಮಾಣ ಮತ್ತು ಅನುಷ್ಠಾನ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಮಿತ್ ಶಾ, ಹರಿಯಾಣ ಮತ್ತು ರಾಜಸ್ಥಾನದ ಜನರು ಎದುರಿಸುತ್ತಿರುವ ಸುಮಾರು 3 ದಶಕಗಳಷ್ಟು ಹಳೆಯದಾದ ನೀರಿನ ಸಂಬಂಧಿತ ಸಮಸ್ಯೆಯನ್ನು ಈ ಒಪ್ಪಂದ ಪರಿಹರಿಸಿದೆ. ಈ ಒಪ್ಪಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂವಾದದ ಮೂಲಕ ಪರಿಹಾರ ಎಂಬ ಮಂತ್ರಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಹೇಳಿದರು. ಈ ಒಪ್ಪಂದದಡಿ ಮುಂದಿನ ತಿಂಗಳಿನಿಂದ ಅಕ್ಟೋಬರ್ವರೆಗೆ ಯಮುನಾ ಕಾಲುವೆಯಿಂದ ರಾಜಸ್ಥಾನಕ್ಕೆ ಸುಮಾರು 580 ದಶಲಕ್ಷ ಕ್ಯೂಬಿಕ್ ಮೀಟರ್ ನೀರನ್ನು 3 ಭೂಗತ ಪೈಪ್ಲೈನ್ಗಳ ಮೂಲಕ ಪೂರೈಸಲಾಗುವುದು. ಈ ಪೈಪ್ಲೈನ್ಗಳು ರಾಜಸ್ಥಾನ ಮತ್ತು ಹರಿಯಾಣ ಎರಡೂ ರಾಜ್ಯಗಳ ಜನರಿಗೆ ಕುಡಿಯುವ ನೀರನ್ನು ಒದಗಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದರು. ಈ ಒಪ್ಪಂದವು ಹಣಕಾಸಿನ ಜವಾಬ್ದಾರಿಗಳು, ವೆಚ್ಚ ಹಂಚಿಕೆ, ನೀರು ಹಂಚಿಕೆ, ನೀರು ಬಿಡುಗಡೆ, ಶಿಷ್ಟಾಚಾರಗಳು ಮತ್ತು ನಿರ್ವಹಣಾ ವ್ಯವಸ್ಥೆಗಳನ್ನು ಎಚ್ಚರಿಕೆಯಿಂದ ಪರಿಹರಿಸಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ನವದೆಹಲಿಯಲ್ಲಿ ಕಾರ್ಯತಂತ್ರದ ಸಂಶೋಧನೆ ಮತ್ತು ಅಭಿವೃದ್ದಿ ಯೋಜನೆಗಳ ದಕ್ಷತೆ, ಹೊಣೆಗಾರಿಕೆ ಮತ್ತು ಸಕಾಲಿಕ ಅನುಷ್ಠಾನವನ್ನು ಹೆಚ್ಚಿಸುವ ಪ್ರಮುಖ ಸುಧಾರಣೆಯಾದ ಡಿಆರ್ಡಿಒಗೆ ನಿಯೋಜಿತ ಆರ್ಥಿಕ ಅಧಿಕಾರ ಡಿಎಫ್ಪಿ 2026 ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಡಿಎಫ್ಪಿ 2026 ಉದ್ಯಮ ಮತ್ತು ಶೈಕ್ಷಣಿಕ ವಲಯದೊಂದಿಗೆ ಬಲವಾದ ಸಹಯೋಗವನ್ನು ಬೆಳೆಸುತ್ತದೆ. ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ, ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಹೆಚ್ಚಿದ ಸ್ವಾವಲಂಬನೆಗೆ ಕೊಡುಗೆ ನೀಡುತ್ತದೆ ಮತ್ತು ರಾಷ್ಟದ ರಕ್ಷಣಾ ಸನ್ನದ್ದತೆಯನ್ನು ಬಲಿಷ್ಠಗೊಳಿಸುತ್ತದೆ ಎಂದು ಹೇಳಿದರು. ಡಿಎಫ್ಪಿ 2026 ರಕ್ಷಣಾ ಇಲಾಖೆಯೊಳಗೆ ವಿವಿಧ ಹಂತಗಳಲ್ಲಿ ಕ್ರಿಯಾತ್ಮಕ ಸಬಲೀಕರಣವನ್ನು ಗಮನಾರ್ಹವಾಗಿ ಹೆಚ್ಚಿಸುವ ಗುರಿ ಹೊಂದಿದೆ. ಇದು ಹಲವಾರು ನಿರ್ಣಾಯಕ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಇದರಲ್ಲಿ ಪ್ರಾಯೋಗಿಕ ಅಭಿಯಾನಗಳು, ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಚಟುವಟಿಕೆಗಳು ಹಾಗೂ ಇತರ ಕಾರಣಗಳಿಗೆ ಮೀಸಲಾದ ಹಣಕಾಸು ನಿಬಂಧನೆಗಳು ಸೇರಿವೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಈ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ, ಡಿಆರ್ಡಿಒ ಅಧ್ಯಕ್ಷ ರಾಜೇಶ್ ಕುಮಾರ್ ಸಿಂಗ್ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ

0: ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE ತ್ರಿಭಾಷಾ ನೀತಿಗೆ ಸಂಬಂಧಿಸಿದಂತೆ ಮಾರ್ಗಸೂಚಿ ಪ್ರಕಟಿಸಿದೆ. ಪ್ರಸ್ತುತ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೊಸ ಭಾಷಾ ಸೂತ್ರ ಅನ್ವಯವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅದೇ ರೀತಿ 7, 8 ಹಾಗೂ 9ನೇ ತರಗತಿಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ 10ನೇ ತರಗತಿಗೆ ಬಂದಾಗ 3ನೇ ಭಾಷೆಯಲ್ಲಿ ಬೋರ್ಡ್ ಪರೀಕ್ಷೆ ಬರೆಯುವ ಅಗತ್ಯವಿಲ್ಲ ಎಂದು ತಿಳಿಸಿದೆ. ಈ ತರಗತಿಗಳಲ್ಲಿ ಈಗಾಗಲೇ 2 ವಿದೇಶಿ ಭಾಷೆಗಳನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಅದೇ ಆಯ್ಕೆಯನ್ನು ಮುಂದುವರೆಸಬಹುದು. ಜೊತೆಗೆ 1 ಹೆಚ್ಚುವರಿ ಸ್ಥಳೀಯ ಭಾರತೀಯ ಭಾಷೆ ಕಲಿಯಲು ಅವಕಾಶ ನೀಡಲಾಗುವುದು. ಅಧ್ಯಯನ ಸಾಮಗ್ರಿಗಳನ್ನು ಕಾಲಮಿತಿಯೊಳಗೆ ಲಭ್ಯವಾಗುವಂತೆ ಮಾಡಲಾಗುವುದು ಎಂದು ಸಿಬಿಎಸ್ಇ ಹೇಳಿದೆ. ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ನಿಯೋಗ ಇಂದು ನವದೆಹಲಿಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿತು. ಬ್ರಿಕ್ಸ್ ಮತ್ತು ಬ್ರಿಕ್ಸ್ ಪ್ಲಸ್ ಪರಿಸರ ವ್ಯವಸ್ಥೆಯಾದ್ಯಂತ ಉದ್ಯಮ ನೇತೃತ್ವದ ಜಾಗತಿಕ ತೊಡಗಿಸಿಕೊಳ್ಳುವಿಕೆ ಮತ್ತು ಸಹಯೋಗವನ್ನು ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು, ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನಾ ಸಹಯೋಗ ಮತ್ತು ಉದ್ಯಮಶೀಲತೆಯ ಮೂಲಕ ಬಲಪಡಿಸುವತ್ತ ಸಭೆ ಗಮನಹರಿಸಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಜಾಗತಿಕ ನಾವೀನ್ಯತೆ ಕೇಂದ್ರವಾಗಿ ಭಾರತ ಬೆಳೆಯುತ್ತಿರುವ ಸ್ಥಾನಮಾನ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಅದರ ನಾಯಕತ್ವವು ರಾಷ್ಟೀಯ ಬೆಳವಣಿಗೆ ಮತ್ತು ಜಾಗತಿಕ ಅಭಿವೃದ್ಧಿಗೆ ಕೊಡುಗೆ ನೀಡುವ ಬಲವಾದ ಅಂತಾರಾಷ್ಟೀಯ ಪಾಲುದಾರಿಕೆಗಳನ್ನು ನಿರ್ಮಿಸಲು ಕೈಗಾರಿಕಾ ಸಂಸ್ಥೆಗಳಿಗೆ ಸೂಕ್ತ ಅವಕಾಶವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಬಾಹ್ಯಾಕಾಶ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಪರಮಾಣು ಶಕ್ತಿ ಮತ್ತು ಆಳವಾದ ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಕಂಡಿದೆ ಮತ್ತು ಜಾಗತಿಕ ಸಹಯೋಗಕ್ಕೆ ಹೊಸ ಮಾರ್ಗಗಳನ್ನು ತೆರೆಯುತ್ತವೆ ಎಂದು ಅವರು ತಿಳಿಸಿದರು. ಜಗತ್ತು ಅತ್ಯಂತ ಕೆಟ್ಟ ಇಂಧನ ಬಿಕ್ಕಟ್ಟನ್ನು ಎದುರಿಸಿದಾಗಲೂ ಪ್ರಧಾನಿ ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ ಭಾರತ ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ಪರಿಣಾಮಕಾರಿಯಾಗಿ ರಕ್ಷಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪೂರಿ ಹೇಳಿದ್ದಾರೆ. ಲೇಖನವೊಂದರಲ್ಲಿ ಸಚಿವರು, ಇಂದು ಸಂಗ್ರಹಣಾಗಾರಗಳು ತುಂಬಿವೆ. ಪ್ರಸ್ತುತ ಭಾರತ 41 ದೇಶಗಳಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತಿದೆ. ಹರ್ಮುಜ್ ಜಲಸಂಧಿ ಬಂದ್ ಆಗಿದ್ದಾಗ ಪರಿಸ್ಥಿತಿಯನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿತ್ತು ಎಂದು ತಿಳಿಸಿದ್ದಾರೆ. ಶ್ರೀಲಂಕಾದಲ್ಲಿ ನಡೆದ ಭದ್ರತಾ ಸಮ್ಮೇಳನದ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಂವಾದ ನಡೆಸಿವೆ ಎಂಬ ವರದಿಗಳನ್ನು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ತಳ್ಳಿಹಾಕಿದ್ದಾರೆ. ಸಂವಾದದ ವರದಿಗಳ ಕುರಿತಾದ ಪ್ರಶ್ನೆಗೆ ಉತ್ತರಿಸಿದ ಅವರು, ಅಂತಹ ಯಾವುದೇ ಸಂವಾದಗಳು ನಡೆದಿಲ್ಲ. ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಇಂತಹ ಕಾರ್ಯಕ್ರಮಗಳಲ್ಲಿ ಯಾವುದೇ ಅಧಿಕೃತ ಭಾಗವಹಿಸುವಿಕೆ, ಬೆಂಬಲ ಅಥವಾ ಒಳಗೊಳ್ಳುವಿಕೆ ಇಲ್ಲ ಎಂದು ತಿಳಿಸಿದರು. ಪಾಕಿಸ್ತಾನದ ಭದ್ರತಾ ಪಡೆಗಳು ನಿನ್ನೆ ರಾತ್ರಿ ಅಫ್ಘಾನಿಸ್ತಾನದ ಗಡಿಯಲ್ಲಿ ಪಕ್ತಿಯಾ, ಪಕ್ತಿಕಾ ಮತ್ತು ಕುನಾರ್ ಪ್ರಾಂತ್ಯಗಳ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ವಾಯುದಾಳಿ ನಡೆಸಿವೆ. ದಾಳಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 36 ನಾಗರಿಕರು ಸಾವನ್ನಪ್ಪಿದ್ದು 163 ಜನರು ಗಾಯಗೊಂಡಿದ್ದಾರೆ ಎಂದು ಅಫ್ಘಾನ್ ಸರ್ಕಾರದ ಉಪವಕ್ತಾರ ಅಬ್ದುಲ್ಲಾ ಫ್ರೀಪತ್ ತಿಳಿಸಿದ್ದಾರೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ಶಟ್ಲರ್ ಕಿಡಂಬಿ ಶ್ರೀಕಾಂತ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಫೈನಲ್ ಪಂದ್ಯದಲ್ಲಿ ರನ್ನರ್ಅಪ್ ಆಗುವ ಮೂಲಕ ಅವರು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಫೈನಲ್ನಲ್ಲಿ ಚೈನೀಸ್ನ ತೈಪೇಯ ಸೂಲಿ ಯಾಂಗ್ ವಿರುದ್ದ ಸೆಣಸಿದ ಶ್ರೀಕಾಂತ್ 15-21, 21-16, 9-21 ಅಂತರದಿಂದ ಸೋಲು ಅನುಭವಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಸ್ಟುಡಿಯೋ ಸಮಯ 7:46:07. ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ಬರಿಗಾಲಿನ ನಡಿಗೆ ಕುರಿತಂತೆ ನಾವು ಮಾತಾಡಿದ್ವಿ. ಸಾಕಷ್ಟು ಜನ ನಮ್ಮ ಪ್ರೀತಿಯ ಕೇಳುವರು ಈ ಕುರಿತಂತೆ SMS ಮೂಲಕ ಪ್ರತಿಕ್ರಿಯಿಸಿದ್ದಾರೆ. ಯಾರ್ಯಾರು ಏನೇನು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ನೋಡೋಣ ಈ ಗೀತೆಯ ನಂತರ.

ಹಂಸಲೇಖ ಅವರು ಗೀತೆ ರಚಿಸಿ ಸಂಗೀತ ನೀಡಿದ ಒಂದಾಗೋಣ ಬಾ ಚಿತ್ರದ ಹಾಡು ಪ್ರಸಾರ ಆಯಿತು. ಇವತ್ತಿನ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಸಂಗಡಿಗರೊಂದಿಗೆ ಈ ಗೀತೆಯನ್ನು ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಭೂಮಿ ನಮಗೆ ಕೇವಲ ಅನ್ನ ಕೊಡುವ ಅನ್ನದಾತೆ ಮಾತ್ರ ಅಲ್ಲ, ನಮ್ಮ ದೇಹದ ಕಾಯಿಲೆಯನ್ನು ಹೀರಿಕೊಳ್ಳುವ ಮಹಾಚಿಕಿತ್ಸಕಿ ಕೂಡ ಹೌದು. ದಿನದ 24 ಗಂಟೆಗಳಲ್ಲಿ ಕೇವಲ 1% ಸಮಯ ಅಂದರೆ ಸುಮಾರು 15 ನಿಮಿಷ ಪ್ರಕೃತಿಯೊಂದಿಗೆ ಕಳೆಯುವುದಕ್ಕೆ ಮೀಸಲಿಡಬೇಕು. ಶೂ ಚಪ್ಪಲಿಗಳೆಂಬ ಕೃತಕ ಗೋಡೆಯನ್ನು ಬದಿಗಿಟ್ಟು ನಮ್ಮ ಪಾದಗಳನ್ನು ಮಣ್ಣಿಗೆ ಒಪ್ಪಿಸಿ ಪ್ರಕೃತಿಯು ನಮ್ಮ ಆರೋಗ್ಯವನ್ನು ಸಂಪೂರ್ಣವಾಗಿ ನವೀಕರಿಸುವುದಕ್ಕೆ ಸದಾ ಸಿದ್ಧವಾಗಿದೆ ಅನ್ನೋ ಕುರಿತಂತೆ ನಾವು ಮಾತಾಡಿದ್ವಿ ಇವತ್ತಿನ ಗಾನ ಭಜನಾ ಕಾರ್ಯಕ್ರಮದಲ್ಲಿ. ಈ ಕುರಿತಂತೆ ಯಾರ್ಯಾರು ಏನೇನು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಎಸ್ ರಾಜು ಅವರು ಚಿಕ್ಕ ಅಂಕನಹಳ್ಳಿಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಸಂಧ್ಯಾ ಮೋಹನ್ ಬಿ ಆರ್ ಎಂ ನಗರ್ ಇಲ್ಲಿಂದ ಕಾರ್ಯಕ್ರಮ ಇಷ್ಟ ಆಯಿತು ಅಂತಿದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಕೌಸಲ್ಯ ಅವರು ಬನಶಂಕರಿಯಿಂದ, ಹಾಗೆ ಅರುಣ ಮೈತ್ರಿ ಜೆ ಎಸ್ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ತಾಯಿಗೆ ತಕ್ಕ ಮಗ ಚಿತ್ರದ ಹಾಡು ಇಷ್ಟ ಆಯಿತು ಅಂತ ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ರಾಣಿಯವರು ಹಳೆಬೀಡಿನಿಂದ ಎಲ್ಲ ಹಾಡುಗಳು ಅದರಲ್ಲೂ ಬಂಗಾರದ ಜಿಂಕೆ ಚಿತ್ರದ ಹಾಡು ಇಷ್ಟ ಆಯಿತು ಅಂತಿದ್ದಾರೆ. ಜಿ ಎಸ್ ಚಂದನ ಚಿತ್ರದುರ್ಗ ಇಲ್ಲಿಂದ ಕಾರ್ಯಕ್ರಮ ಇಷ್ಟ ಆಯಿತು ಅಂದರೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ಅಂಕುಶ್ ದೀಪ ಮಹದೇವ ಗುಮ್ಮಟ್ಟಿ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಹೊನ್ನೂರಲ್ಲಿ ಹನುಮಂತಪುರ ಹೇಳ್ತಿದ್ದಾರೆ, ನಾನು ದಿನ ಬೆಳಿಗ್ಗೆ ಸುಮಾರು 1/2 ಗಂಟೆ ಕಾಲ್ನಡಿಗೆಯಲ್ಲಿ ಹೊಲಕ್ಕೆ ಹೋಗಿ ಮನೆಗೆ ಬರ್ತೇನೆ, ರಕ್ತ ಪರಿಚಲನೆ ಜೊತೆಗೆ ಕಾಲು ನೋವು ಕೂಡ ಇದರಿಂದ ನಿವಾರಣೆ ಆಗಿದೆ ಅಂತಿದ್ದಾರೆ. ಹುವಾಲೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ನಾನು ಕೂಡ ಚಪ್ಪಲಿ ಇಲ್ಲದೆ 2 ಕಿಲೋಮೀಟರ್ ದಿನ ವಾಕಿಂಗ್ ಮಾಡ್ತೀನಿ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಈ ಕುರಿತಾದ ಮಾಹಿತಿ ಇಷ್ಟ ಆಯಿತು ಅಂತಿದ್ದಾರೆ. ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಹಾಗೂ ಚಂದ್ರಶೇಖರ್ ಅವರು ಹೇಳ್ತಿದ್ದಾರೆ, ಬರಿಕಾಲಿನ ಮಾಹಿತಿ ತುಂಬಾ ಉಪಯುಕ್ತವಾಗಿದೆ, ವಿವಿಧ ಭಾರತಿಗೆ ಧನ್ಯವಾದಗಳು ಅಂತಿದ್ದಾರೆ. ಹಾಡುಗಳು ಸೂಪರ್ ಅಂತಿದ್ದಾರೆ. ಯಾರಿದು? ಗುರುಗುಂಟೆ ಪಾಳ್ಯದ ನಿರ್ಮಲ ಅವರು. ಅನಿತಾ ಗುರುಪ್ರಸಾದ್ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಹಾಗೆ ಮತ್ತೊಂದು ಸಂದೇಶವನ್ನು ರವಾನಿಸಿದವರು ಕವಿತಾ ಅವರು ಚನ್ನಗಿರಿಯಿಂದ. ಹಲಸೂರಿನ ರಾಜೇಶ್ ಅವರು ಆಯ್ಕೆ ವಿಷಯ ಜೊತೆಗೆ ಅರ್ಥಪೂರ್ಣ ಮಾಹಿತಿ ಹಾಡುಗಳು ಇಷ್ಟ ಆಯಿತು ಅಂತಿದ್ದಾರೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ನಾಗರತ್ನ ಅವರು ರಾಜಾಜಿನಗರದಿಂದ, ರುದ್ರೇಶ್ ಚಿಕ್ಕಮಗಳೂರಿನಿಂದ, ಪ್ರತಿ ವಾರಕ್ಕೆ ಒಂದಿನ ಸುಮಾರು 4-5 ಕಿಲೋಮೀಟರ್ವರೆಗೆ ಬರಿಗಾಲಿನಲ್ಲೇ ವಾಕ್ ಮಾಡ್ತೇನೆ, ಇದರಿಂದ ಉತ್ತಮವಾದ ಪ್ರಯೋಜನಗಳಾಗಿ ಇವೆ ಅಂತಿದ್ದಾರೆ. ಹಾಗೆ ಮತ್ತೊಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದು ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ ಆರಾಧ್ಯ, ಹಳೆಯೂರು ಕಾಕನಕೋಟೆ. ಬರಿಗಾಲಿನ ನಡಿಗೆ ಅಂದರೆ ಮಣ್ಣಿನ ಮೇಲೆ ನಡೆದರೆ ಮಾತ್ರ ಅದರ ಉಪಯೋಗ, ನಮ್ಮ ದೇಹಕ್ಕೆ ಬೇಕಾದ ರೋಗ ನಿರೋಧಕ ಶಕ್ತಿ ಇರೋದು ಮಣ್ಣಿನಲ್ಲಿ. ಹೀಗಾಗಿ ವಾಕಿಂಗ್ ಮಾಡೋ ಸಂದರ್ಭದಲ್ಲಿ ಕೊನೆ ಪಕ್ಷ 1 ಕಿಲೋಮೀಟರ್ ಆದರೂ ಬರಿಗಾಲಿನಿಂದಲೇ ನಡಿಬೇಕು, ಮಕ್ಕಳನ್ನು ಮಣ್ಣಿನಲ್ಲಿ ಹೆಚ್ಚು ಹೆಚ್ಚು ಆಟ ಆಡೋದಕ್ಕೆ ಬಿಡಬೇಕು ಅಂತಿದ್ದಾರೆ. ಯಾರಿದು ಕಳಿಸಿದ್ದು? ವಿಜಯ್ ಕುಮಾರ್ ಆರಾಧ್ಯ ಅವರು. ಹಾಗೆ ಸುರೇಶ್ ಭಟ್ ಗೌರಿ ಬಿದರ್ನೂರು ಇಲ್ಲಿಂದ ಹಾಡುಗಳು ಮಾಹಿತಿ ಇಷ್ಟ ಆಯಿತು ಅಂತಿದ್ದಾರೆ. ಎನ್ ಎಂ ಕರ್ಜಗಿ ಮುರುಗೋಡ್ ಇಲ್ಲಿಂದ ಸಂದೇಶವನ್ನು ರವಾನಿಸಿದರೆ, ಮೇಘ ಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ, ಪ್ರೇಮಲತಾ ವಜ್ರದುತಿ ಬಿದ್ರಹಳ್ಳಿ ಇಲ್ಲಿಂದ ಕಾರ್ಯಕ್ರಮ ಕೇಳಿದ್ವಿ, ಹಾಡುಗಳು ಇಷ್ಟ ಆದವು ಅಂತ ಇವರು ಸಂದೇಶ ರವಾನಿಸಿದ್ದಾರೆ. ಹಾಗಾದರೆ ಇವತ್ತಿನ ಗಾನ ಭಜನ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ನನಗೆ ನೀನು ನಿನಗೆ ನಾನು ಚಿತ್ರದ ಶೀರ್ಷಿಕೆ ಗೀತೆಯನ್ನು ಕೇಳೋಣ. ಮಧು ಬಾಲಕೃಷ್ಣ ಮತ್ತು ಪಲ್ಲವಿ ಅವರು ಹಾಡಿರುವ ಗೀತೆ ಇದು. ಬಿ ಸುಬ್ರಹ್ಮಣ್ಯ ಅವರ ರಚನೆಗೆ ಪ್ರವೀಣ್ ಡಿ ರಾವ್ ಅವರ ಸಂಗೀತವಿದೆ.

ನನಗೆ ನೀನು ನಿನಗೆ ನಾನು ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಗಾನಭಜನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದಾಗಿತ್ತು ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮ. ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು ಸಂಜೆ ನಡೆದ ಎರಡನೇ ರಕ್ಷಣಾ ಹೂಡಿಕೆ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಏರ್ ಮಾರ್ಷಲ್ ತರುಣ್ ಚೌಧರಿ, ಲೆಫ್ಟಿನೆಂಟ್ ಜನರಲ್ ನೀರಜ್ ವರ್ಷ್ನೆ, ಲೆಫ್ಟಿನೆಂಟ್ ಜನರಲ್ ವಿಕಾಸ್ ರೋಹೆಲ್ಲಾ, ಲೆಫ್ಟಿನೆಂಟ್ ಜನರಲ್ ಹರ್ಬಿಂದರ್ ಸಿಂಗ್ ವಾಂದ್ರಾ ಮತ್ತು ಲೆಫ್ಟಿನೆಂಟ್ ಜನರಲ್ ಮೋಹಿಂದರ್ ಪಾಲ್ ಸಿಂಗ್ ಅವರಿಗೆ ಅತಿ ವಿಶಿಷ್ಟ ಸೇವಾ ಪದಕ ಪ್ರದಾನ ಮಾಡಲಾಯಿತು. ತಮ್ಮ ಸೆಷಲ್ಸ್ ಭೇಟಿಯು ಭಾರತ ಸೆಷಲ್ಸ್ ಸ್ನೇಹವನ್ನು ಹೆಚ್ಚಿಸುವ ಮಹತ್ವದ ಫಲಿತಾಂಶಗಳಿಂದ ಕೂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಕಳೆದ 50 ವರ್ಷಗಳಲ್ಲಿ ಎರಡು ದೇಶಗಳ

ನಡುವಿನ ಸಂಬಂಧವು ಆಳವಾದ ನಂಬಿಕೆ ಮತ್ತು ಹಂಚಿಕೆಯ ಪ್ರಗತಿಯಿಂದ ಗುರುತಿಸಲ್ಪಡುತ್ತಿದೆ. ಮುಂದಿನ 50 ವರ್ಷಗಳು ನಾವೀನ್ಯತೆ, ಸುಸ್ಥಿರತೆ ಮತ್ತು ಹಂಚಿಕೆಯ ಬದ್ದತೆಯಿಂದ ವ್ಯಾಖ್ಯಾನಿಸಲ್ಪಡುತ್ತದೆ ಎಂದು ತಿಳಿಸಿದರು. ಕೇಂದ್ರೀಯ ತನಿಖಾ ದಳ ಸಿಬಿಐ ತನಿಖೆ ನಡೆಸುತ್ತಿರುವ ನೀಟ್ ಯುಜಿ 2026 ಪತ್ರಿಕೆ ಸೋರಿಕೆ ಪ್ರಕರಣದ 10 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ದೆಹಲಿ ನ್ಯಾಯಾಲಯ ಜುಲೈ 11 ವಿಸ್ತರಿಸಿದೆ. ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತದ ಅಧ್ಯಕ್ಷ ಬೇಳೂರು ಗೋಪಾಲಕೃಷ್ಣ ಇಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನಿಗಮದ ಪರವಾಗಿ 1,05,00,000 ರೂಪಾಯಿಗಳ ಚೆಕ್ ಅನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರಿಸಿದರು. ಪೆರು ದೇಶದೊಂದಿಗೆ 10 ಶತಕೋಟಿ ಡಾಲರ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು ಬರದ ಭೀತಿ ಆವರಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಜನ ಕುಡಿಯುವ ನೀರಿಗೂ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಆದರೆ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಅಮೆರಿಕದ ಬಾಸ್ಟನ್ ಕ್ರೀಡಾಂಗಣದಲ್ಲಿ ಫಿಫಾ ವಿಶ್ವಕಪ್ ಫುಟ್ಬಾಲ್ 32 ಸುತ್ತಿನ ಪಂದ್ಯದಲ್ಲಿ ಇಂದು ಮಧ್ಯರಾತ್ರಿ ಜರ್ಮನಿ ಮತ್ತು ಪೆರುಗ್ವೆ ತಂಡಗಳು ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 2 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸ್ಟುಡಿಯೋ ಸಮಯ ಸರಿಯಾಗಿ 8:03:46. ಇನ್ನು ಮುಂದೆ ಕಾರ್ಯಕ್ರಮ ಭಾವಚಿತ್ತಾರ. ಇವತ್ತಿನ ಭಾವಚಿತ್ತಾರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ಇಂಪಾದ ಭಾವಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ KS ನಿಸಾರ್ ಅಹಮದ್ ಅವರ ರಚನೆಯನ್ನು ಕೇಳಿ. ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ.

ರತ್ನಮಾಲ ಪ್ರಕಾಶ್ ಅವರು ಹಾಡಿದ ಕುವೆಂಪು ಅವರ ರಚನೆ ಮೂಡಿಬಂತು ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ. 8:20:36 ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ಸಿ ಅಶ್ವಥ್ ಅವರು ಹಾಡಿರುವ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರ ರಚನೆ.

ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ಸಂಗೀತ ಕಟ್ಟಿ ಅವರು ಹಾಡಿದ ದ ರಾ ಬೇಂದ್ರೆಯವರ ರಚನೆ ಮೂಡಿಬಂತು. ಮುಂದಿನ ಗೀತೆ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಪೂತಿನ ಅವರ ರಚನೆಗೆ ಹೆಚ್ ಕೆ ನಾರಾಯಣ ಅವರ ಸಂಗೀತವಿದೆ.

ಮರೆತು. ಮೈಸೂರು ಅನಂತಸ್ವಾಮಿ ಅವರು ಹಾಡಿದ ಭಾವಗೀತೆಯೊಂದಿಗೆ ಇವತ್ತಿನ ಭಾವಚಿತ್ತಾರ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 9 ಗಂಟೆ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ ನಿಮ್ಮ ಮೆಚ್ಚಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 9:15:34 ಇನ್ನು ಮುಂದೆ ಕಾರ್ಯಕ್ರಮ ಹಿಂದಿ ಮೆಲೋಡೀಸ್. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. 10:00 ಇಂಪಾದ ಹಿಂದಿ ಹಾಡುಗಳನ್ನು ಕೇಳೋಣ. ಮೊದಲಿಗೆ ಸಿಲ್ಸಿಲಾ ಚಿತ್ರದ ಹಾಡು

9:25:29 ಹಿಂದಿ ಮೆಲಡೀಸ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ ಇಂಪಾದ ಹಾಡುಗಳ ಜೊತೆಗೆ. ಮೈನೆ ಪ್ಯಾರ್ ಕಿಯಾ ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಮಂಗೇಶ್ಕರ್. ಅಸದ್ ಭೋಪಾಲಿ ಅವರ ರಚನೆ ಇದು. ಸಂಗೀತ ನೀಡಿದ್ದಾರೆ ರಾಮ್ ಲಕ್ಷ್ಮಣ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಈಗ ಪ್ರಸಾರ ಆಗ್ತಾ ಇದೆ ದಿವಾನ ಚಿತ್ರದ ಹಾಡು. ಕುಮಾರ್ ಸಾನು, ಸಾಧನ ಸರ್ಗಮ್ ಅವರ ಧ್ವನಿಗಳಲ್ಲಿ ಈ ಹಾಡು ಮೂಡಿ ಬರ್ತಾ ಇದೆ. ಸಮೀರ್ ಅವರು ಬರೆದ ಹಾಡಿಗೆ ನದೀಮ್ ಶ್ರವಣ್ ಅವರು ಸಂಗೀತ ನೀಡಿದ್ದಾರೆ.

ರಾಮ್ಲಖನ್ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಅನುರಾಧ ಪೌದ್ವಾಲ್ ಮನ್ಹರ್ ಉದ್ದಾಸ್ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿಬಂತು. ಪ್ರಸಾರವಾದಂಥ ಹಾಡುಗಳು ಇಷ್ಟ ಆದವು ಅಂತ ಡಾಕ್ಟರ್ ಅಂಬುಜಾ ಮಳಖೇಡ್ಕರ್ ಅವರು ಸಂದೇಶ ಕಳಿಸ್ಕೊಟ್ರೆ. ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರಿಲ್ಲಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಚೆನ್ನಪ್ಪ ಜೆ ಪಿ ನಗರದಿಂದ, ಗೊರಗುಂಟೆಪಾಳ್ಯದ ನಿರ್ಮಲಾ ಅವರು, ರಾಣಿಯವರು ಹಳೆಬೀಡಿನಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ನಾಗರತ್ನವರು ರಾಜಾಜಿನಗರದಿಂದ ಸಂದೇಶ ರವಾನಿಸಿದ್ದಾರೆ. ಇದರೊಂದಿಗೆ ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗ್ರಾಮಗಳು ಸಮೃದ್ಧ, ಸ್ವಾವಲಂಬಿ ಹಾಗೂ ಅಭಿವೃದ್ಧಿ ಹೊಂದದ ಹೊರತು ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ಕನಸನ್ನು ನನಸಾಗಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಎರಡು ದಿನಗಳ ರಾಷ್ಟೀಯ ಗ್ರಾಮೀಣಾಭಿವೃದ್ಧಿ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಅವರು ಮಾತನಾಡಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನಲ್ಲಿ ಇಂದು ಗ್ರೀಸ್ ಅಭಿವೃದ್ಧಿ ಸಚಿವ ಟಕಿಸ್ ಥಿಯೋಡೋ ರಿಕಾರ್ಕೋಸೋ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಹೆಚ್ಚಿನ ವ್ಯಾಪಾರ, ಹೂಡಿಕೆ, ಕೈಗಾರಿಕಾ ಸಹಕಾರ ಮತ್ತು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳ ಮೂಲಕ ಭಾರತ ಗ್ರೀಸ್ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವ ಬಗ್ಗೆ ಚರ್ಚಿಸಿರುವುದಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಇಂದು ನವದೆಹಲಿಯಲ್ಲಿ ನಡೆದ ಪ್ರತ್ಯೇಕ ಪರಿಶೀಲನಾ ಸಭೆಗಳಲ್ಲಿ ಜಾರ್ಖಂಡ್ನ 3,245 ಕಿಲೋಮೀಟರ್ ಹಾಗೂ ಉತ್ತರಾಖಂಡದ 4,026 ಕಿಲೋಮೀಟರ್ ವ್ಯಾಪ್ತಿಯ ರಾಷ್ಟೀಯ ಹೆದ್ದಾರಿ ಯೋಜನೆಗಳ ಗುಣಮಟ್ಟ ನಿರ್ವಹಣೆ ಮತ್ತು ಕಾಮಗಾರಿಗಳ ಪ್ರಗತಿಯನ್ನು ಪರಿಶೀಲಿಸಿದರು. ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ ಇಟಾಲಿಯನ್ ವಾಯುಪಡೆಯ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಆಂಟೋನಿಯಾ ಕನ್ಸರ್ವಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ವಿದ್ಯುತ್ ಪೂರೈಕೆಯ ಹೊಣೆಯನ್ನು ಟಾಟಾ ಕಂಪನಿಗೆ ವಹಿಸುವ ಪ್ರಸ್ತಾವವನ್ನು ಮುಂಬರುವ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಬ್ಯಾಂಕಾಕ್ನಲ್ಲಿ ಇಂದು ನಡೆದ 19 ವರ್ಷದೊಳಗಿನ ಏಷ್ಯನ್ ಯೂತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಬಾಲಕರ ತಂಡ ಹಾಂಕಾಂಗ್

ತಂಡವನ್ನು 3-1 ಅಂತರದಿಂದ ಸೋಲಿಸಿತು. ಭಾರತ ತಂಡ ಈಗ ಸೆಮಿಫೈನಲ್ನಲ್ಲಿ ಚೀನಾ ತಂಡವನ್ನು ಎದುರಿಸಲಿದೆ. ಭಾರತ, ಆಸ್ಟ್ರೇಲಿಯಾ, ಗ್ರೇಟ್ ಬ್ರಿಟನ್ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳು 2028 ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನ ಮಹಿಳೆಯರ ಟಿ20 ಕ್ರಿಕೆಟ್ ಸ್ಪರ್ಧೆಗೆ ಅರ್ಹತೆ ಪಡೆದಿರುವುದನ್ನು ಅಂತಾರಾಷ್ಟೀಯ ಕ್ರಿಕೆಟ್ ಮಂಡಳಿ ಐಸಿಸಿ ಇಂದು ದೃಢಪಡಿಸಿದೆ. ನೇರ ಅರ್ಹತಾ ಸ್ಥಾನಗಳನ್ನು ಪ್ರತಿ ತಂಡದಿಂದ ಒಂದು ತಂಡಕ್ಕೆ ಮಾತ್ರ ಮೀಸಲಾರಸಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇನ್ನು ಮುಂದೆ ಕಾರ್ಯಕ್ರಮ ಪ್ರೇಮ ನಿನಾದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ರಾತ್ರಿ 11 ಗಂಟೆಯವರೆಗೆ ಇಂಪಾದ ಪ್ರಣಯ ಗೀತೆಗಳು ನಿಮಗಾಗಿ. ಕಾರ್ಯಕ್ರಮದ ಮೊದಲಿಗೆ ರಕ್ತ ಕಣ್ಣೀರು ಚಿತ್ರದ ಹಾಡನ್ನು ಕೇಳೋಣ. ಉಪೇಂದ್ರ ಮತ್ತು ಸೌಮ್ಯ ಅವರು ಹಾಡಿರುವ ಈ ಗೀತೆಗೆ ಸಾಧು ಕೋಕಿಲ ಅವರ ಸಂಗೀತವಿದೆ. ರಚನೆ MN ವ್ಯಾಸರಾವ್ ಅವರದ್ದು.

ಶಂಕರ್ ಶಾನ್ಬಾಗ್ ಚಿತ್ರ ಅವರ ಧ್ವನಿಗಳಲ್ಲಿ ಜೋಡಿ ಹಕ್ಕಿ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ವಿ ಮನೋಹರ್ ಅವರ ರಚನೆ ಮತ್ತು ಸಂಗೀತ ನಿರ್ದೇಶನದಲ್ಲಿ ಈ ಗೀತೆ ಮೂಡಿಬಂತು. 10:13:05 ಇಂಪಾದ ಹಾಡುಗಳ ಜೊತೆಗೆ ಸಾಕ್ತಾ ಇದ್ವಿ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಈಗ ಯಾವ ಗೀತೆ ಪ್ರಸಾರ ಆಗ್ತಾ ಇದೆ ಅಂತ ನೋಡೋದಾದರೆ, ಪ್ರೀತಿಸಲೇಬೇಕು ಚಿತ್ರದ ಹಾಡು. ಉದಿತ್ ನಾರಾಯಣ, ಅರ್ಚನಾ ಉಡುಪ ಅವರು ಹಾಡಿರುವ ಈ ಗೀತೆಗೆ ಚೈತನ್ಯ ಅವರ ಸಂಗೀತವಿದೆ. ಗೀತೆಯನ್ನು ಬರೆದವರು ಪಲ್ಲವಿ ಪ್ರಕಾಶ್.

ಪ್ರೀತಿ ಪ್ರೇಮ ಪ್ರಣಯ ಚಿತ್ರದ ಶೀರ್ಷಿಕೆ ಹಾಡು ಮೂಡಿ ಬಂತು. ಈ ಹಾಡಿಗೆ ದನಿ ನೀಡಿದವರು ರಾಮ್ ಪ್ರಸಾದ್, ನಂದಿತಾ, ಅರ್ಚನಾ ಮತ್ತು ಪಲ್ಲವಿ. ಮನಮೂರ್ತಿಯವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ಗೀತೆಯನ್ನು ಬರೆದವರು ವಿ ನಾಗೇಂದ್ರ ಪ್ರಸಾದ್. 10:22:38 ಪ್ರೇಮ ದಿನದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳೊಂದಿಗೆ ನಾವು ಸಾಗ್ತಾ ಇದ್ದೀವಿ. ಶ್ರೀರಾಮ್ ಚಿತ್ರದ ಹಾಡನ್ನು ಕೇಳೋಣ. ಉದಿತ್ ನಾರಾಯಣ್ ಮತ್ತು ಸೌಮ್ಯ ಅವರು ಹಾಡಿರುವ ಈ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿದೆ. ರಚನೆ ವಿ ಮನೋಹರ್.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ ಸಮ್ಮಿಲನ ಚಿತ್ರದ ಹಾಡು ಪ್ರಸಾರ ಆಯಿತು. ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದಾಗಿತ್ತು. ಪ್ರೇಮದಿನದ ಕಾರ್ಯಕ್ರಮದ ಮುಂದಿನ ಹಾಡು ಕರುಳಿನ ಕುಡಿ ಚಿತ್ರದ್ದು. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.

ಕಳ್ಳೋ ಯಾರ್ಯಾರ ಋಣವು ಎಲ್ಲಿಹುದೋ ಒಂದೊಂದು ಅಕ್ಕಿಯ ಕಾಳಿನಲು ತಿನ್ನೋರ ಹೆಸರು ಕೆತ್ತಿಹುದೋ

ಶಾಂತಿಕಾಂತಿ ಚಿತ್ರದ ಹಾಡನ್ನು ಕೇಳಿದ್ರಲ್ಲ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದಾಗಿತ್ತು. ಇವತ್ತಿನ ಪ್ರೇಮ ದಿನದ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು ಇಷ್ಟ ಆದವು ಅಂತ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ಅಂಕುಶ್, ದೀಪ, ಮಹದೇವ ಗುಮ್ಮಟ್ಟಿಯವರು, ಕೌಸಲ್ಯವರು ಬನಶಂಕರಿಯಿಂದ, ಎಸ್ ರಾಜು ಅವರು ಚಿಕ್ಕ ಅಂಕನಹಳ್ಳಿಯಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ, ಹೃದಯ ಕೆಟಚಾಗು ಅಂತ ಗೀತೆಗಳು ಹಿಟ್ ಹಾಗೂ ಸೂಪರ್ ಹಿಟ್ ಆಗಿವೆ, ಕೇಳಿ ಖುಷಿ ಆಯಿತು ಅಂತಿದ್ದಾರೆ. ಹಾಗೆ ಎಸ್ ಎಂ ಶೋಭಾ ಅವರು ಹಾಸನದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಾಜು ಅವರು ವಿಜಯನಗರದಿಂದ ಸಂದೇಶವನ್ನು ರವಾನಿಸಿದರೆ, ಕವಿತಾ ಅವರು ಚನ್ನಗಿರಿಯಿಂದ, ಸವದತ್ತಿಯಿಂದ ಆಶಾ, ಪ್ರಜಕ್ತ ಪ್ರತೀಕ್ಷಾ ಅವರು, ಹುವಾಲೆ

ಸುಮಾರು ಸುಂಕದ ಕೊಟ್ಟೆಯಿಂದ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ರವಾನಿಸಿದ್ದಾರೆ. ಮುಂದಿನ ಹಾಡು ಗಂಡನ ಮನೆ ಚಿತ್ರದ್ದು. ವಿ ಮನೋಹರ್ ಅವರು ರಚಿಸಿ ಸಂಗೀತ ನೀಡಿರುವ ಈ ಗೀತೆಯನ್ನು ಮಂಗಳ ರವಿ ಅವರೊಂದಿಗೆ ಹಾಡಿದ್ದಾರೆ ಉದಿತ್ ನಾರಾಯಣ್.

ಎಸ್ ನಾರಾಯಣ್ ಒಂದು ಸುಂದರ ಚಿತ್ರ ಮಾಡಿದ್ದಾರೆ. ಗಣೇಶ್ ಸೊಗಸಾಗಿ ನಟಿಸಿದ್ದಾರೆ. ಮನೋಮೂರ್ತಿ ಹಾಡಿನ ಹೊಸ ಗುಂಗನ್ನು ಸೃಷ್ಟಿಸಿದ್ದಾರೆ. ಚೆಲುವಿನ ಚಿತ್ತಾರ

ಚಿತ್ರದ ಯಶಸ್ಸನ್ನು ನಿರ್ಧರಿಸುವಲ್ಲಿ ಸಂಗೀತದ ಸ್ಥಾನ ಮುಖ್ಯ. ಆ ಸಂಗೀತವನ್ನು ರಸಿಕರಿಗೆ ತಲುಪಿಸುವಲ್ಲಿ ಆನಂದ್ ಆಡಿಯೋ ವಹಿಸುವ ಪಾತ್ರ ಅತಿ ಮುಖ್ಯ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು ಸಂಜೆ ನಡೆದ ಎರಡನೇ ರಕ್ಷಣಾ ಹೂಡಿಕೆ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಏರ್ ಮಾರ್ಷಲ್ ತರುಣ್ ಚೌಧರಿ, ಲೆಫ್ಟಿನೆಂಟ್ ಜನರಲ್ ನೀರಜ್ ವರ್ಷ್ನಿ, ಲೆಫ್ಟಿನೆಂಟ್ ಜನರಲ್ ವಿಕಾಸ್ ರೋಹೆಲ್ಲಾ, ಲೆಫ್ಟಿನೆಂಟ್ ಜನರಲ್ ಹರ್ಬೀಂದರ್ ಸಿಂಗ್ ವಂದ್ರಾ ಮತ್ತು ಲೆಫ್ಟಿನೆಂಟ್ ಜನರಲ್ ಮೋಹಿಂದರ್ ಪಾಲ್ ಸಿಂಗ್ ಅವರಿಗೆ ಅತಿ ವಿಶಿಷ್ಟ ಸೇವಾ ಪದಕ ಪ್ರದಾನ ಮಾಡಲಾಯಿತು. ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ನಿಯೋಗ ಇಂದು ನವದೆಹಲಿಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿತು. ಬೆಳಗಾವಿಯ ಗುರುದೇವ ರಾನಡೆ ಮಂದಿರದ ತುಲನಾತ್ಮಕ ತತ್ವಶಾಸ್ತ್ರ ಮತ್ತು ಧಾರ್ಮಿಕ ಅಕಾಡೆಮಿಯ ಶತಮಾನೋತ್ಸವ ಉದ್ಘಾಟನೆ ಹಾಗೂ ಗುರುದೇವ ರಾನಡೆ ಅವರ ಸಂಪೂರ್ಣ ಬರಹ ಒಳಗೊಂಡ 28 ಸಂಪುಟಗಳನ್ನು ಕೇಂದ್ರದ ಸಾಂಸ್ಕೃತಿಕ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಇಂದು ಲೋಕಾರ್ಪಣೆಗೊಳಿಸಿದರು. ರಾಜ್ಯದಲ್ಲಿ ನಾಳೆಯಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಪ್ರಸ್ತುತ ಒಟ್ಟು 5,04,32,314 ಮತದಾರರಿದ್ದು ಎಲ್ಲರೂ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ನಗರ ಯೋಜನೆಗಳ ಕುರಿತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಇಂದು ಪೌರಾಡಳಿತ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಇಂದಿನಿಂದ ಮುಂಗಾರು ಚುರುಕಾಗಿದೆ. ಇಂದು ಮಧ್ಯಾಹ್ನದಿಂದಲೇ ಕಾವೇರಿ ನದಿ ಪಾತ್ರ ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆ ಉತ್ತಮ ಮಳೆ ಬೀಳುತ್ತಿದೆ. ಇದೀಗ ಸುಮಾರು 1 ತಿಂಗಳು ತಡವಾಗಿದ್ದರೂ ಮುಂಗಾರು ಬಿರುಸಾಗಿರುವುದು ರೈತರಲ್ಲಿ ನೆಮ್ಮದಿ ಮೂಡಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಕ್ಕೆ ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ. ಜೈ ಹಿಂದ್.